392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ. ಆಷಾಢ ಮಾಸದ 16ನೆಯ ದಿನ ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳಿನ 7ನೆಯ ತಾರೀಖು. ಈಗ ಸಮಯ ಬೆಳಗಿನ 5:58:45. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭೋದಯ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಆಕಾಶವಾಣಿ ಧಾರವಾಡ, ಈಗ ಸುರೇಶ್ ಗುದಗ್ನವರ್ ಅವರಿಂದ ಚಿಂತನ.
5: ತಾಯಿ ಎನ್ನುವ ಶಬ್ದ ಹಾಗೂ ಅದು ಹೊರಹಾಕುವ ಭಾವನೆಗಳಿಗಿರುವ ಶಕ್ತಿ ಅಗಾಧ. ಹೀಗಾಗಿಯೇ ಇಂಧನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದಡೆಗೆ ಎಂಬ ಕವಿ ಬಿ.ಆರ್. ಲಕ್ಷ್ಮಣರಾವ್ ಅವರ ಕಾವ್ಯದ ಸಾಲುಗಳು ಆಪ್ತವೆನಿಸುತ್ತವೆ. ತಾಯಿ ಅಂದರೆ ಅದಕ್ಕೆ ಪರ್ಯಾಯವಾದದ್ದು ಯಾವುದೂ ಇಲ್ಲ. ತಾಯಿ ಅಂದರೆ ತಾಯಿ ಅಷ್ಟೇ, ಹೌದು, ಇನ್ಯಾವುದಕ್ಕೂ ಹೋಲಿಸಲಾಗುವುದಿಲ್ಲ. ತಾಯಿಗೆ ತಾಯಿಯನ್ನೇ ಹೋಲಿಸುವುದು. ಒಂದು ಪದದಲ್ಲಿ, ಒಂದು ವಾಕ್ಯದಲ್ಲಿ, ಒಂದು ಕಥೆಯಲ್ಲಿ, ಒಂದು ಹೊತ್ತಿಗೆಯಲ್ಲಿ ಹಿಡಿದಿಡಲು ಸಾಧ್ಯವಾಗದ ಮಹೋನ್ನತ ವ್ಯಕ್ತಿತ್ವ ಅಮ್ಮನದು. ಇಂದು ಮಹೋನ್ನತವಾದದ್ದನ್ನು ಸಾಧಿಸಿದ 95% ಜನರ ಸಾಧನೆಯಲ್ಲಿ ನಿಸ್ಸಂದೇಹವಾಗಿ ಅವರಮ್ಮನ ಬೆವರಿದೆ. ಆಕೆಯ ನಿದ್ರೆ ಇಲ್ಲದ ರಾತ್ರಿ ಇದೆ, ಹಸಿದ ಹೊಟ್ಟೆಯ ತ್ಯಾಗವಿದೆ. ಈಗ ನಾನು ಏನಾಗಿದ್ದೇನೋ ಅದಕ್ಕೆ ಕಾರಣ ನಮ್ಮಮ್ಮ. ನಾನು ಇನ್ನೇನೇ ಆದರೂ ಆಕೆಯ ಋಣವನ್ನು ತೀರಿಸುವುದಕ್ಕಂತೂ ಸಾಧ್ಯವಿಲ್ಲ ಎಂಬ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಮಾತು ತಾಯಿ ಎಂಬ ಪಾತ್ರದ ಮಹೋನ್ನತೆಯನ್ನು ಪ್ರಸ್ತುತಪಡಿಸುತ್ತದೆ. ತಾಯಿ ಖುಷಿಯಾಗಿದ್ದರೆ ಕುಟುಂಬ ಖುಷಿಯಾಗಿರುತ್ತದೆ, ಕುಟುಂಬ ಖುಷಿಯಾಗಿದ್ದರೆ ದೇಶ ಖುಷಿಯಾಗಿರುತ್ತದೆ. ಅಂದರೆ ಇಡೀ ದೇಶದ ಖುಷಿ ತಾಯಿ ಮೇಲೆ ನಿಂತಿದೆ ಎಂಬ ಭಾರತದ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಾತಲ್ಲಿ ತಾಯಿಗಿಂತ ದೊಡ್ಡದು ಇನ್ನೇನೂ ಇಲ್ಲ ಎಂಬ ಭಾವ ವ್ಯಕ್ತವಾಗಿದೆ. ನನಗೆ ನಮ್ಮಮ್ಮನ

0: ಪ್ರಾರ್ಥನೆಗಳು ಎಂದಿಗೂ ನೆನಪಿನಲ್ಲಿವೆ. ಅವು ಯಾವತ್ತೂ ನನ್ನನ್ನೇ ಅನುಸರಿಸುತ್ತಿದ್ದವು. ನನ್ನ ಜೀವನದುದ್ದಕ್ಕೂ ನನ್ನನ್ನು ಗಟ್ಟಿಯಾಗಿ ಹಿಡಿದಿಟ್ಟಿದ್ದು ಅಮ್ಮನ ಪ್ರಾರ್ಥನೆಗಳೇ ಎಂದು ಸದಾ ಅಮ್ಮನನ್ನು ಆಕೆಯ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಿದ್ದರಂತೆ ಅಮೆರಿಕದ 16ನೇ ಅಧ್ಯಕ್ಷ ಅಬ್ರಹಾಂ ಲಿಂಕನ್. ತಾಯಿ ಮತ್ತು ತಾಯ್ತನಗಳು ಜೀವಜಾಲವನ್ನು ಆವರಿಸುವಷ್ಟು ಗಾಢವಾಗಿ ಆಪ್ತವಾಗಿ ಮತ್ತಾವುದೂ ಆವರಿಸಿಲ್ಲ. ನಿರಪೇಕ್ಷವಾದ ಪ್ರೀತಿ, ಪಾರವೇ ಇಲ್ಲದ ಕ್ಷಮೆ, ಅತೀಂದ್ರಿಯ ಎನಿಸುವ ಮಟ್ಟದಲ್ಲಿ ಮತ್ತು ಪ್ರಮಾಣದಲ್ಲಿ ತನ್ನ ಒಡಲ ಕುಡಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ಎಲ್ಲವೂ ತಾಯಿಯನ್ನು ಜೀವಿಗಳಲ್ಲೇ ಅನುಪಮ ಎನಿಸುವ ನೆಲೆಯನ್ನು ನಿಲ್ಲಿಸುತ್ತವೆ. ಹಡೆದವ್ವನ ನೆನೆದಾರೆ ಮಾಸಿದ ತಲೆಯೂ ಮಡಿಯಾಯಿತು ಎನ್ನುತ್ತಾರೆ ಜನಪದ ಕವಿಯತ್ರಿ. ಮಾಸಿದ ತಲೆ ಎನ್ನುವುದಕ್ಕೆ ಎಷ್ಟು ಅರ್ಥಗಳನ್ನು ಬೇಕಾದರೂ ಹೊಂದಿಸಬಹುದು. ಮಾಸಿದ ಬುದ್ಧಿ, ಮನಸ್ಸು, ಮಾಸಿದ ದೃಷ್ಟಿಕೋನ, ಮಾಸಿದ ಮೌಲ್ಯ ವ್ಯವಸ್ಥೆ, ಎಲ್ಲವನ್ನೂ ಶುದ್ಧಗೊಳಿಸುವ ಗಂಗೋತ್ರಿ ತಾಯಿ. ನಾಗರಿಕತೆಯಲ್ಲಿ ಮಾತ್ರವಲ್ಲ, ಒಟ್ಟು ಜೀವ ಜಗತ್ತಿನಲ್ಲಿಯೇ ತಾಯಿ ಎನ್ನುವುದೊಂದು ಶಕ್ತಿ ವಿಶೇಷ. ಈ ಜಗತ್ತಿನಲ್ಲಿ ಏನು ಸಿಕ್ಕಿದರೂ ತಾಯಂದರಿಗೆ ತೃಪ್ತಿ ಇಲ್ಲ. ಆದರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಸಮಾಜದಲ್ಲಿ ಆದರ್ಶನಾದಾಗ, ಲೋಕಪ್ರಿಯನಾದಾಗ ತಾಯಿಗೆ ತೃಪ್ತಿಯಾಗುತ್ತದೆ. ಸಮಾಜ ತಾಯಿಯನ್ನು ಗುರುತಿಸುವುದು ಅವರ ಮಕ್ಕಳಿಂದ. ಆದ್ದರಿಂದ ಮಕ್ಕಳು ಕೀರ್ತಿವಂತರಾದಾಗ ತಾಯಿ ತುಂಬ ಆನಂದಿತರಾಗುತ್ತಾರೆ. ಇದಕ್ಕಿಂತ ಸಂತೋಷದ ಸಂಗತಿ ತಾಯಿಗೆ ಬೇರೊಂದರಿಕಿಲ್ಲ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿನಂತೆ ಮಗುವಿನ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಬಹಳ ಮಹತ್ವದ್ದಾಗಿರುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಜಗದ್ವಿಖ್ಯಾತರಾಗಲು ತಾಯಿಯ ಪಾತ್ರ ಬಹಳಷ್ಟಿದೆ. ಯಮುವಿಯವರಿಗೆ 12 ವರ್ಷವಾದಾಗಲೇ ತಂದೆ ತೀರಿಕೊಂಡರು. ತಾಯಿಯಾದ ವೆಂಕಟಲಕ್ಷ್ಮಮ್ಮ ವಿಶ್ವೇಶ್ವರಯ್ಯನವರನ್ನು ಬೆಳೆಸಿದರು. ಸಾತ್ವಿಕ ವೆಂಕಟಲಕ್ಷ್ಮಮ್ಮನಂಥ ತಾಯಿಯಿಂದ ಈ ಜಗತ್ತಿಗೆ ವಿಶ್ವೇಶ್ವರಯ್ಯನಂಥ ಕ್ರಿಯಾಶೀಲ, ಸೃಜನಶೀಲ, ಪ್ರಾಮಾಣಿಕ, ಸಜ್ಜನ ಇಂಜಿನಿಯರ್ ದೊರೆತರು. ತಾಯಿ, ಅಮ್ಮ, ಮಾ, ಅವ್ವ, ಮಾತಾ, ಮಾತೋಶ್ರೀ ಎಂಬ ಈ ಪದಗಳು ನೀಡುವ ಆನಂದವೇ ಅಂತಹದ್ದು. ನಿತ್ಯವೂ ಅನುಕ್ಷಣವೂ ನೆನೆಸಿಕೊಳ್ಳಬೇಕಾದ ಅಮ್ಮ ಮಕ್ಕಳ ಸಂಬಂಧ ಅನುಬಂಧ. ವರ್ಷಕ್ಕೊಮ್ಮೆ ಮದರ್ಸ್ ಡೇ ಎಂದು ಆಚರಿಸುವುದು ತೀರಾ ಅಸಂಬದ್ಧ. ಈ ರೀತಿಯ ಕೃತಕ ಆಚರಣೆಗಳಿಗಿಂತ ತಾಯಿ ಮಕ್ಕಳ ಸಂಬಂಧ ನಿತ್ಯ ನೂತನವಾಗಿದ್ದರೆ ಚೆನ್ನ.
1: ಇದುವರೆಗೆ ಸುರೇಶ್ ಗುದಗ್ನವರ್ ಅವರಿಂದ ಚಿಂತನೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ನಮಸ್ಕಾರ ರೈತ ಬಾಂಧವರೇ. ಸೂರ್ಯಕಾಂತಿಯನ್ನ ಮುಂಗಾರು ಬೆಳೆಯಾಗಿ ಬೆಳೆದರೆ ಜುಲೈ ಕೊನೆಯವರೆಗೆ ಬಿತ್ತನೆ ಮಾಡಬಹುದು. ಬೀಜಕ್ಕೆ ಅಜೋಸ್ಪೆರಿಲಿಯಂ ಜೀವಾಣುವಿನಿಂದ ಪ್ರತಿ ಎಕರೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದ ರಸಗೊಬ್ಬರಗಳ ಜೊತೆಗೆ 4 kg ಸತುವಿನ ಸಲ್ಫೇಟ್ ಪ್ರತಿ ಎಕರೆಗೆ ಸೇರಿಸಿ ಬಿತ್ತನೆ ಮಾಡಬೇಕು. ಕಳೆ ನಿಯಂತ್ರಣ, ಬೀಜ ಬಿತ್ತಿದ ದಿನ ಅಥವಾ ಮರುದಿನದ ಒಳಗಾಗಿ ಪ್ರತಿ ಎಕರೆಗೆ 1.2 liter ಬ್ಯೂಟಾಕ್ಲೋರ್ 50 EC ಅಥವಾ 1.8 liter ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿತ್ತಿದ 35 ದಿನಗಳ ನಂತರ ಒಂದು ಸಾರಿ ಕೈಗಳೇ ಹಾಗೂ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಬಿತ್ತಿದ 15-20 ದಿನದಲ್ಲಿ ಪ್ರತಿ ಎಕರೆಗೆ 250 ml ಪ್ರೊಪಾಕ್ವಿಝೋಪಾಪ್ ಕಳೆನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ವಾರ್ಷಿಕ ಹುಲ್ಲಿನ ಜಾತಿಯ ಕಳೆಗಳನ್ನು ಹತೋಟಿ ಮಾಡಬಹುದು. ಶೇಂಗಾ, ಅಂತರ ಬೇಸಾಯ ಹಾಗೂ ಕಳೆ ನಿರ್ವಹಣೆ. ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಿ ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೇ ಕೈಗೊಳ್ಳಬೇಕು. ಕಳೆನಾಶಕ ಬಳಸಿ ಕಳೆಗಳ ಹತೋಟಿ ಮಾಡುವುದಾದಲ್ಲಿ ಬೀಜ ಬಿತ್ತಿದ ದಿನ ಅಥವಾ ಮರುದಿನವೇ ಪ್ರತಿ ಎಕರೆಗೆ 1.3 liter ಪೆಂಡಿಮಿಥಾಲಿನ್ 30 EC ಅಥವಾ 0.4 liter ಮೆಟಾಕ್ಲೋರ್ 50 EC ಕಳೆನಾಶಕವನ್ನು 300 liter ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಕಳೆನಾಶಕ ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸಿಂಪರಣೆ ಸಮಯ ಹಾಗೂ ಸಿಂಪರಣೆ ಮಾಡಿದ ನಂತರ ಸಿಂಪರಣೆ ಮಾಡಿದ ಪ್ರದೇಶವನ್ನು ತುಳಿಬಾರದು. ಒಂದು ವೇಳೆ ಬೀಜ ಬಿತ್ತುವ ಮುಂಚೆ ಕಳೆನಾಶಕ ಬಳಸುವುದಾದಲ್ಲಿ ಪ್ರತಿ ಎಕರೆಗೆ 0.8 liter ಪ್ರಕ್ಲೋರಾಲಿನ್ 45 EC 300 liter ನೀರಿನಲ್ಲಿ ಬೆರೆಸಿ ಬೀಜ ಬಿತ್ತುವ 8-15 ದಿವಸ

0: ಸಸ್ಯಗಳ ಮೊದಲು ಮಣ್ಣಿನಲ್ಲಿ ಬೆರೆಸಬೇಕು. ಸಮಗ್ರ ಕಳೆಯ ಹತೋಟಿಗೆ ಈಗ ತಾನೇ ತಿಳಿಸಿದ ಕಳೆನಾಶಕ ಬಳಸಿ ಶೇಂಗಾ ಬಿತ್ತಿದ 25-35 ದಿನಗಳ ನಂತರ ಎಡೆಕುಂಟೆ ಹೊಡೆಯಬೇಕು. ಏಕವಾರ್ಷಿಕ ಹಾಗೂ ಬೀಜದಿಂದ ವೃದ್ಧಿಯಾಗುವ ಹುಲ್ಲಿನ ಜಾತಿಗೆ ಸೇರಿದ ಕಳೆಗಳ ಹತೋಟಿಗೆ ಪ್ರತಿ ಎಕರೆಗೆ 400 ml ಕ್ವಿಜಾಲೋಫಾಫ್ ಇಥೈಲ್ 5 EC ಅಥವಾ 400 g ಪ್ರೊಪೋಕ್ವಿಜಾಫಾಫ್ 10 EC ಎಂಬ ಕಳೆನಾಶಕವನ್ನು ಬೆಳೆಯಲಿರುವ ಕಳೆಗಳಿಗೆ ಸಿಂಪಡಿಸಬೇಕು. ಈ ಕಳೆನಾಶಕಗಳನ್ನು ಬಳಸುವಾಗ ಬಿತ್ತಿದ 18-20 ದಿನಗಳ ನಂತರ ಪ್ರತಿ ಎಕರೆಗೆ 400 ml ಹಿಮಾಜೆತಾಫಿರ್ 10 SL ಎಂಬ ಕಳೆನಾಶಕವನ್ನು ಸಿಂಪಡಿಸಬೇಕು. ಪ್ರತಿ ಲೀಟರ್ ಕಳೆನಾಶಕ ಸಿಂಪರಣ ದ್ರಾವಣಕ್ಕೆ 1.0 ml ಇಂಡ್ರಿಟ್ರಾನ್ AE ಅಥವಾ 10 ml ಧನ್ವಿಟ್ ಎಂಬ ಅಂಟು ದ್ರಾವಣವನ್ನು ಬೆರೆಸಿ ಕಳೆಗಳಿಗೆ ಸಿಂಪಡಿಸಬೇಕು. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೃಷಿಯಲ್ಲಿ ಅತಿಯಾದ ಯೂರಿಯಾ ಬಳಕೆಯ ಪರಿಣಾಮಗಳು. ಯೂರಿಯಾ ಗೊಬ್ಬರವು ಬೆಳೆಗಳಿಗೆ ಎಷ್ಟು ಮುಖ್ಯವೋ ಅತಿಯಾದ ಬಳಕೆ ಅಷ್ಟೇ ಹಾನಿಕಾರಕ. ಇದರಿಂದ ಬೆಳೆ ಮತ್ತು ಮಣ್ಣಿನ ಮೇಲೆ ಕೆಲವು ಋಣಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಮುಖ್ಯವಾಗಿ ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ. ಇದು ಬೀಜ ಮತ್ತು ಬೇರುಗಳಿಗೆ ಹಾನಿಕಾರಕವಾಗಿದೆ. ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಬಹುದು ಮತ್ತು ಪರಿಸರ ಮಾಲಿನ್ಯ ಉಂಟಾಗಬಹುದು. ಅತಿಯಾದ ಯೂರಿಯಾ ಬಳಕೆಯಿಂದ ಮಣ್ಣಿನ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ. ಇದು ಮಣ್ಣಿನ pH ಮಟ್ಟವನ್ನು ಹೆಚ್ಚಿಸ್ತದೆ ಮತ್ತು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು. ಮಣ್ಣಿನ ರಚನೆ ಹಾಳಾಗಿ ಮಣ್ಣಿನ ಆರೋಗ್ಯ ಹದಗೆಡುತ್ತದೆ. ಅತಿಯಾದ ಯೂರಿಯಾ ಬಳಕೆಯು ಮಣ್ಣಿನ ಸೂಕ್ಷ್ಮಜೀವಿಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಬಹುದು. ಬೆಳೆಗಳ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಅತಿಯಾದ ಯೂರಿಯಾ ಬಳಕೆಯಿಂದ ಸಸ್ಯ ಬೆಳವಣಿಗೆ ಹೆಚ್ಚಾಗಿ ರಸಹೀರುವ ಕೀಟ ಹಾಗೂ ಮುಂತಾದ ಕೀಟ ಮತ್ತು ರೋಗಬಾಧೆಗಳಿಗೆ ತುತ್ತಾಗಬಹುದು. ಸಸಿಗಳು ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯ ಕಳೆದುಕೊಳ್ತವೆ ಮತ್ತು ನೆಲಕ್ಕೆ ಬಾಗಿ ಕಾಳು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಡಚಣೆ ಉಂಟಾಗ್ತದೆ. ಯೂರಿಯಾ ಗೊಬ್ಬರವನ್ನು ಬೀಜ ಮತ್ತು ಸಸಿಗಳ ಬೇರುಗಳ ಹತ್ತಿರದಲ್ಲಿ ಹಾಕಿದಾಗ ಅಮೋನಿಯಾ ಸಾಂದ್ರತೆಯು ಹೆಚ್ಚಾಗಿ ಬೀಜ ಮತ್ತು ಸಸಿಗಳ ಬೇರುಗಳಿಗೆ ವಿಷಕಾರಿಯಾಗಬಹುದು. ಇನ್ನು ಪರಿಸರ ಮಾಲಿನ್ಯ. ಯೂರಿಯಾ ಮಣ್ಣಿನಲ್ಲಿ ಕರಗಿದಾಗ ಅಮೋನಿಯಾ ಅನಿಲವಾಗಿ ಗಾಳಿಯಲ್ಲಿ ಬಿಡುಗಡೆಯಾಗಿ ಹೆಚ್ಚು ಸಾರಜನಕಾಂಶ ಸಂಗ್ರಹವಾಗಬಹುದು. ಇದು ನೀರು ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗಿ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಯೂರಿಯಾ ಗೊಬ್ಬರವನ್ನು ಎಚ್ಚರಿಕೆಯಿಂದ ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸುವುದು ಮುಖ್ಯ ಅಂತ ಧಾರವಾಡದ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ರಾಮದುರ್ಗ ತಾಲೂಕಿನ ದ್ಯಾಮವ್ವ ಯಮನಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ದ್ಯಾಮವ್ವ ಯಮನಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದ ಹಾಗೂ ರಾಜಯ್ಯ ಜಿ ಯರಗಂಬಳಿ ಮಠ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಧಾರವಾಡದ ದಂತ ವೈದ್ಯರಾದ ಡಾಕ್ಟರ್ ಅಶ್ವಿನ್ ದೂದಿಹಳ್ಳಿ.
1: ಹಿಂದೆ ಹಲ್ಲಿನ ಸಮಸ್ಯೆ ಬಂದರೆ ವೈದ್ಯರು ಕೇವಲ ಕಣ್ಣಿನಿಂದ ಪರೀಕ್ಷಿಸಿ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಇಂದು ತಂತ್ರಜ್ಞಾನದ ಸಹಾಯದಿಂದ ಹಲ್ಲಿನ ಸಮಸ್ಯೆಯನ್ನು ಅತ್ಯಂತ ನಿಖರವಾಗಿ ಗುರುತಿಸಿ ಕಡಿಮೆ ನೋವಿನಿಂದ ಮತ್ತು ಕಡಿಮೆ ಸಮಯದಲ್ಲಿ ಚಿಕಿತ್ಸೆ ನೀಡುವುದು ಸಾಧ್ಯವಾಗಿದೆ. ಮೊದಲನೆಯದಾಗಿ ಡಿಜಿಟಲ್ ಎಕ್ಸ್ರೇ, ಅದಕ್ಕೆ ನಾವು ಹೇಳುವುದು RVG, ರೇಡಿಯೋ ವಿಜಿಯೋಗ್ರಾಫ್. ಸಾಮಾನ್ಯ ಎಕ್ಸ್ರೇಗಿಂತ ಡಿಜಿಟಲ್ ಎಕ್ಸ್ರೇಯಲ್ಲಿ ವಿಕಿರಣ ಪ್ರಮಾಣ ಕಡಿಮೆ ಇರುತ್ತದೆ. ಕೆಲವೇ ಕ್ಷಣಗಳಲ್ಲಿ ಹಲ್ಲಿನ ಒಳಭಾಗದ ಚಿತ್ರ ಕಂಪ್ಯೂಟರ್ನಲ್ಲಿ ಕಂಡುಬರುತ್ತದೆ. ಇದರಿಂದ ಹಲ್ಲಿನ ಬೇರು, ಮೂಳೆ ಮತ್ತು ಸಣ್ಣ ಸಮಸ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಇನ್ನೊಂದು ಪ್ರಮುಖ ತಂತ್ರಜ್ಞಾನ ಎಂದರೆ 3D CBCT ಸ್ಕ್ಯಾನ್, ಕೋನ್ ಬೀಮ್ ಕಂಪ್ಯೂಟೆಡ್ ಟೊಮೊಗ್ರಾಫಿ ಅಂತ ಹೇಳಲಾಗುತ್ತದೆ. ಇದು ಹಲ್ಲು, ದವಡೆ ಮತ್ತು ಮುಖದ ಮೂಳೆಗಳ 3D ಚಿತ್ರವನ್ನು ನೀಡುತ್ತದೆ. ಡೆಂಟಲ್ ಇಂಪ್ಲಾಂಟ್, ಸಂಕೀರ್ಣ ಶಸ್ತ್ರಚಿಕಿತ್ಸೆ ಮತ್ತು ದವಡೆ ಸಂಬಂಧಿತ ಚಿಕಿತ್ಸೆಗಳಲ್ಲಿ ಇದು ಬಹಳ ಸಹಾಯಕವಾಗಿದೆ. ಇಂದು ಲೇಸರ್ ತಂತ್ರಜ್ಞಾನ ಕೂಡ ದಂತ ಚಿಕಿತ್ಸೆಯಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಲೇಸರ್ ಮೂಲಕ ಒಸಡುಗಳ ಚಿಕಿತ್ಸೆ, ಸೋಂಕು ನಿವಾರಣೆ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆಗಳನ್ನು ಬಹಳ ಅನುಕೂಲಕರವಾಗಿ ರಕ್ತಸ್ರಾವವಿಲ್ಲದೆ ಹಾಗೂ

0: ನೋವಿಲ್ಲದೆ ಮಾಡಬಹುದು. ಈ ಲೇಸರ್ ಅನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಹಲ್ಲಿನ ನಳಿಕಾ ಚಿಕಿತ್ಸೆ ಅದನ್ನು ಕೂಡ ಬಹಳ ನಿರಾಯಾಸವಾಗಿ ಮಾಡಬಹುದು. ಇನ್ನು ಮುಂದೆ ಡಿಜಿಟಲ್ ಇಂಪ್ರೆಷನ್ ಸ್ಕ್ಯಾನರ್ ಅಥವಾ ಇಂಟ್ರಾಓರಲ್ ಸ್ಕ್ಯಾನರ್ ಎಂಬ ಸಾಧನದ ಮೂಲಕ ಈಗ ಹಲ್ಲಿನ ಅಚ್ಚು ತೆಗೆಯಲು ಬಾಯಲ್ಲಿ ಅಹಿತಕರವಾದ ಪೇಸ್ಟ್ ಬಳಸುವ ಅಗತ್ಯ ಕಡಿಮೆಯಾಗಿದೆ. ಸಣ್ಣ ಕ್ಯಾಮರಾ ಮೂಲಕ ಹಲ್ಲಿನ ಸಂಪೂರ್ಣ ಚಿತ್ರವನ್ನು ಸೆರೆಹಿಡಿದು ಕಂಪ್ಯೂಟರ್ನಲ್ಲಿ 3D ಮಾದರಿ ಸಿದ್ಧಪಡಿಸಲಾಗುತ್ತದೆ. ಇದರಿಂದ ಕೃತಕ ಹಲ್ಲು, ಕ್ರೌನ್ ಹಾಗೂ ಬ್ರಿಡ್ಜ್ಗಳನ್ನು ಹೆಚ್ಚು ನಿಖರವಾಗಿ ತಯಾರಿಸಬಹುದು. ಇದೇ ರೀತಿ ಕ್ಯಾಡ್ಕ್ಯಾಮ್ ತಂತ್ರಜ್ಞಾನದಿಂದ ಕಂಪ್ಯೂಟರ್ನಲ್ಲೇ ಹಲ್ಲಿನ ವಿನ್ಯಾಸ ಮಾಡಿ ಕೆಲವೇ ಗಂಟೆಗಳಲ್ಲಿ ಕ್ರೌನ್ ಅಥವಾ ಬ್ರಿಡ್ಜ್ ತಯಾರಿಸುವ ವ್ಯವಸ್ಥೆಯೂ ಹಲವೆಡೆ ಲಭ್ಯವಾಗಿದೆ. ಕಾಣೆಯಾಗಿರುವ ಹಲ್ಲುಗಳಿಗೆ ಅಥವಾ ಹಲ್ಲುಗಳನ್ನು ಕಳೆದುಕೊಂಡಲ್ಲಿ ಡೆಂಟಲ್ ಇಂಪ್ಲಾಂಟ್ ಅತ್ಯುತ್ತಮ ಪರಿಹಾರವಾಗಿದೆ. ಟೈಟಾನಿಯಂ ಲೋಹದಿಂದ ತಯಾರಿಸಿದ ಕೃತಕ ಬೇರನ್ನು ದವಡೆಯಲ್ಲಿ ಅಳವಡಿಸಿ ಅದರ ಮೇಲೆ ಹೊಸ ಹಲ್ಲನ್ನು ಸ್ಥಾಪಿಸಲಾಗುತ್ತದೆ. ಇದು ಸಹಜ ಹಲ್ಲಿನಂತೆಯೇ ಕಾರ್ಯನಿರ್ವಹಿಸುತ್ತದೆ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಕೂಡ ದಂತ ಚಿಕಿತ್ಸೆಗೆ ಪ್ರವೇಶಿಸಿದೆ. ಎಕ್ಸ್ರೇ ಚಿತ್ರಗಳನ್ನು ವಿಶ್ಲೇಷಿಸಿ ಹಲ್ಲಿನ ಕುಳಿ, ಸೋಂಕು ಅಥವಾ ಇತರ ಸಮಸ್ಯೆಗಳನ್ನು ವೈದ್ಯರಿಗೆ ಬೇಗ ಗುರುತು ಹಿಡಿಯಲು AI ಸಹಾಯ ಮಾಡುತ್ತಿದೆ. ಇದರಿಂದ ಚಿಕಿತ್ಸೆಯ ನಿಖರತೆ ಮತ್ತಷ್ಟು ಹೆಚ್ಚುತ್ತಿದೆ. ಇದಲ್ಲದೆ ಕ್ಯಾನ್ಸರ್ ಕಂಡುಹಿಡಿಯಲು ಕೂಡ ಈ ತಂತ್ರಜ್ಞಾನದಿಂದ ತುಂಬಾ ಅನುಕೂಲವಾಗುತ್ತಿದೆ. ಸ್ನೇಹಿತರೆ, ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಬಾಯಿಯ ಸ್ವಚ್ಛತೆ ನಮ್ಮ ಕೈಯಲ್ಲಿದೆ. ದಿನಕ್ಕೆ 2 ಬಾರಿ ಹಲ್ಲುಜ್ಜುವುದು, ಬಾಯಿ ಮುಕ್ಕುಳಿಸುವುದು, ಫ್ಲೋರೈಡ್ ಇರುವ ಟೂತ್ಪೇಸ್ಟ್ ಬಳಸುವುದು, ಸಿಹಿ ಆಹಾರವನ್ನು ಮಿತವಾಗಿ ಸೇವಿಸುವುದು ಹಾಗೂ ಕನಿಷ್ಠ 6 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಭೇಟಿ ಆಗುವುದು ಯಾವಾಗಲೂ ಉತ್ತಮ ಅಭ್ಯಾಸ. ಕೊನೆಯದಾಗಿ, ದಂತ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನವು ರೋಗವನ್ನು ಬೇಗ ಪತ್ತೆ ಹಚ್ಚಲು, ನೋವನ್ನು ಕಡಿಮೆ ಮಾಡಲು, ಚಿಕಿತ್ಸೆಯನ್ನು ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಪೂರ್ಣಗೊಳಿಸಲು ಮಹತ್ತರ ಪಾತ್ರ ವಹಿಸುತ್ತಿದೆ. ಆದ್ದರಿಂದ ಹಲ್ಲಿನ ಯಾವುದೇ ಸಮಸ್ಯೆಯನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ದಂತ ವೈದ್ಯರನ್ನು ಸಂಪರ್ಕಿಸುವುದು ಅತಿ ಉತ್ತಮ.
1: ದಂತ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಅಶ್ವಿನ್ ದೂದಿಹಳ್ಳಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಹಲ್ಲಿನ ಒಳಭಾಗದ ಚಿತ್ರವನ್ನು ತೆಗೆಯುವ ಸಾಧನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು

0: ಹೆಚ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ PU ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ GI ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ GI ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು GI ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದ್ದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಬಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್

0: ಪೇಪರ್ಗಳನ್ನು ಇಡಲಾಗಿದೆ.
1: 22,000 ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
0: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ನಲ್ಮೆಯ ಕೇಳುಗರೆ, ಭಕ್ತಿ ಪಂಥದ ಹರಿ

0: ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್, ತುಮಕೂರು.
1: ನಲ್ಮೆಯ ಕೇಳುಗರೆ, ಭಕ್ತಿ ಪಂಥದ ಹರಿಕಾರರು ವಚನಕಾರರು. ದೇವನಲ್ಲಿರುವ ಅನುರಕ್ತಿ, ಸಂಸಾರ, ಭವ, ದುಃಖ, ಮಮತೆಗಳನ್ನು ನಿಗ್ರಹಿಸುವುದೇ ಭಕ್ತಿ. ಅದಕ್ಕೆ ಬಸವಣ್ಣನವರು ಭಕ್ತಿಯನ್ನ ಭವರೋಗಕ್ಕೆ ಮದ್ದು ಎಂದು ಕರೆದರಲ್ಲದೆ ಮುಕ್ತಿ ಸಾಧಿಸುವ ಮಾರ್ಗವೆಂದಿದ್ದಾರೆ. ಪ್ರಾಮಾಣಿಕ ಜೀವನ, ಅನುಭವ ಜನ್ಯ ವಿಚಾರಗಳು, ಶರಣರ ಸತ್ಸಂಗ, ಚರ್ಚೆ, ಸುವಿಚಾರಗಳ ಅವಲೋಕನದಿಂದ ಜನಸಾಮಾನ್ಯರ ಬದುಕಿನ ಬವಣೆಯನ್ನು ಕಳೆದ ಕ್ರಾಂತಿಯ ಉಗಮಕ್ಕೆ ನಾಂದಿ ಹಾಡಿದವರು 12ನೇ ಶತಮಾನದ ಬಸವಾದಿ ಪ್ರಮಥರು.
0: ಸ್ವತಂತ್ರನಾಗಿ, ಧೀರನಾಗಿ, ಸಂಯಮಿಯಾಗಿ, ವಿರಾಗಿಯಾಗಿ ಬಾಳುವ ದಾರಿಯನ್ನು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕಲ್ಪಿಸಿಕೊಟ್ಟ ಮಹಾನುಭಾವರು ಅವರು. ಸಮಸಮಾಜದ ನಿರ್ಮಾಣದ ಹೊಣೆ ಹೊತ್ತ ಬಸವಾದಿ ಶರಣರ ವಿಚಾರಗಳು ಇಂದಿಗೂ ಸಮಾಜದ ಜಾಡ್ಯ ತೊಳೆವ ನಿಟ್ಟಿನಲ್ಲಿ ಸಲ್ಲುವಂಥವಾಗಿವೆ. ಅಂತಹ ಧೀಮಂತ ವೈಚಾರಿಕ ಪ್ರಭೆ ಬೀರುವ ವಚನಾಮೃತ ಸರಣಿಗಿದು ಸ್ವಾಗತ.

0: ಕಬ್ಬಿನ ಮೇಲೆ ಜೀನಿಟ್ಟಿತ್ತೆಂಬರು. ಅವು ಒಂದರ ಸಿಹಿಯನ್ನೊಂದರಿಯು.
1: ಭಕ್ತ ಜಂಗಮದ ನಡುವೆ ಅರ್ಥಪ್ರಾಣ ಅಭಿಮಾನವೆಂಬ ಸಿಗುರು ಕಾಡಿತ್ತು ಕಾಣ ಕೂಡಲ ಸಂಗಮದೇವ.

0: ಹೃದಯದೊಳಗೆ ಪವಿತ್ರ ಪ್ರೇಮವನ್ನು ತುಂಬಿಕೊಂಡವನು. ಸದಾ ಶಾಂತನೂ ಸತ್ಯವಂತನೂ ಆಗಿರುವ ಭಕ್ತನಲ್ಲಿ ಮೋಸ ವಂಚನೆಗಳಿಗೆ ಅವಕಾಶವಿಲ್ಲ. ಅಂಗದ ಮೇಲೆ ಲಿಂಗವನ್ನು ಧರಿಸಿ ಸದಾ ಶುಚಿಯಾಗಿರುವ ಭಕ್ತನು ಭೌತಿಕ ಸುಖ ಭೋಗಗಳಿಗೆ ಎಂದು ಆಶಿಸನು.
1: ಜಂಗಮ ವೈರಾಗ್ಯ ಸಂಪನ್ನ ಅನುಭಾವ ಸಂಪನ್ನನಾದ ಶಿವಯೋಗಿಯೇ ಜಂಗಮ, ಸದಾ ಚರಿಸುವ ಧರ್ಮಮೂರ್ತಿ, ಬೇಡುವಾತ ಜಂಗಮನಲ್ಲ ಎಂಬ ಮಾತು 12ನೇ ಶತಮಾನದ ಕೊಡುಗೆ. ಪ್ರಾಣಗುಣದ ಹಸಿವು ತೃಷಿಗಳನ್ನು ಹಿಂಗಿಸಿಕೊಂಡವನು ಆತ. ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ ಚರತ್ಯತಿಥಿರೂಪೇಣ ನಮಸ್ತೆ ಜಗಮಾತ್ಮನೇ. ದೇವಾದಿದೇವನಾದ ಪರಮಾತ್ಮನೇ ಜನಕಲ್ಯಾಣಕ್ಕಾಗಿ ಜಂಗಮ ರೂಪದಲ್ಲಿ ಸಂಚರಿಸುತ್ತಾನೆ ಎಂಬುದು ಈ ವಾಕ್ಯದ ಸಾರಾಂಶ. ರಾಗದ್ವೇಷಗಳಿಂದ ದೂರನಾದ ಜಂಗಮ ಶಿವಸ್ವರೂಪಿಯೇ.
0: ಕಬ್ಬಿನ ಒಳಗಿರುವ ರಸದ ರುಚಿ ಸಿಹಿಯಾದುದು, ಹಾಗೆಯೇ ಜೇನುತುಪ್ಪ ಕೂಡ. ಕಬ್ಬಿನ ಮೇಲೆ ಜೇನು ಗೂಡು ಕಟ್ಟಿದಾಗ ಜೇನುನೊಣಗಳು ಸಂಗ್ರಹಿಸಿದ ಮಧುರವಾದ ಜೇನಿನ ಸ್ವಾದ ಕಬ್ಬಿಗೆ ತಿಳಿಯದು. ಕಬ್ಬಿನಲ್ಲಿರುವ ರಸದ ರುಚಿಯನ್ನ ಜೇನುನೊಣಗಳು ಅರಿಯವು. ಅವು ಒಂದರ ಸಿಹಿಯನ್ನ ಮತ್ತೊಂದು ಅರಿಯದಿರುವುದಕ್ಕೆ ಕಾರಣ ಕಬ್ಬಿನ ಮೇಲಿನ ಸಿಗುರು.
1: ಅದೇ ರೀತಿ ಭಕ್ತ ಜಂಗಮರಿಬ್ಬರೂ ಎಷ್ಟೇ ಶ್ರೇಷ್ಠರಾಗಿದ್ದರೂ ತನುಗುಣ ಪ್ರಾಣಗುಣಗಳಿಂದ ಮುಕ್ತರಾಗದಿದ್ದರೆ, ಅಂದರೆ ಅವರಲ್ಲಿ ದೇಹಾಭಿಮಾನ ಅರ್ಥಾಭಿಮಾನ ಪ್ರಾಣಾಭಿಮಾನಗಳು ಉಳಿದುಕೊಂಡಿದ್ದರೆ, ಕಬ್ಬಿನ ಮೇಲಿಟ್ಟ ಜೇನಿನಂತೆಯೇ ಅವರ ಸ್ಥಿತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂಬ ಎಚ್ಚರಿಕೆಯ ಮಾತುಗಳು ಈ ವಚನದಲ್ಲಿವೆ. ಕಾಯಗುಣ ನಾಸ್ತಿಯಾದಾತ ಭಕ್ತ, ಪ್ರಾಣಗುಣ ನಾಸ್ತಿಯಾದಾತ ಜಂಗಮ ಎಂದು ಶರಣರು ಉಚ್ಚರಿಸಿದರು.
0: ಭಕ್ತನಾದವನು ಅರ್ಥ ಪ್ರಾಣಾಭಿಮಾನಗಳನ್ನು ತೊರೆದು ಸರ್ವಸ್ವವೂ ಲಿಂಗದ ಸೊಮ್ಮು ಎಂದು ಪರಿಭಾವಿಸಿ ಜಂಗಮ ಸೇವೆಯಲ್ಲಿ ನಿರತನಾಗಬೇಕು. ತನುಮನ ಧನಗಳೆಲ್ಲವೂ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನ ಕೊಟ್ಟು ಭಕ್ತನಾದ ಹೇಳ ಎಂದು ಪ್ರಭುದೇವರು ಒಂದು ವಚನದಲ್ಲಿ ಕೇಳುತ್ತಾರೆ. ಅಹಂಕಾರ ಮಮಕಾರ ಅಭಿಮಾನಗಳಿಂದ ಮುಕ್ತನಾಗಿ ಸರ್ವಸ್ವವೂ ದೇವನದೆಂದು ಅರಿತು ಜಂಗಮಕ್ಕೆ ಸಮರ್ಪಣಾ ಮನೋಭಾವದಿಂದ ಸಮರ್ಪಿಸುವವನೇ ನಿಜ ಭಕ್ತ. ಭಕ್ತನ ಭಕ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಜಂಗಮ ರಾಗದ್ವೇಷ ಹಸಿವು ತೃಷಿಗಳಿಗೆ ಒಳಗಾಗದೆ ಲೋಕ ಕಲ್ಯಾಣ ದೃಷ್ಟಿಯನ್ನು ಅಳವಡಿಸಿಕೊಂಡಾಗಲೇ ಭಕ್ತ ಜಂಗಮರಿಬ್ಬರು ಪರಸ್ಪರ ಅರಿಯಲು ಸಾಧ್ಯ. ಇದೇ ನಿಜವಾದ ಭಕ್ತ ಜಂಗಮದ ಸಂಬಂಧ ಎಂದು ಸಾರುತ್ತಾರೆ ಬಸವಣ್ಣನವರು.
1: ಕಂಗಳೊಳಗೆ ತೊಳಗಿ ಬೆಳಗುವ ದಿವ್ಯ ರೂಪವ ಕಂಡು ಮೈ ಮರೆದೆನವ್ವ. ಮಣಿ ಮುಕುಟದ ಫಣಿ ಕಂಕಣದ ನಗೆ ಮೊಗದ ಸುಲಿಪಲ್ಲ ಸೊಬಗನ ಕಂಡು ಮನಸೋತೆನವ್ವ. ಇಂತಾಗಿ ಚನ್ನ ಮಲ್ಲಿಕಾರ್ಜುನನೆನ್ನ ಮಧುವಣಿಗ ಆನು ಮಧುವಣಿಗಿ ಕೇಳಾ ತಾಯೇ.

0: ನಿಸರ್ಗದ ಸೋಜಿಗ ವಿಚಿತ್ರವಾದದ್ದು. ತನ್ನಿಂದ ತಾನೇ ನಡೆಯುವ ಪ್ರಕ್ರಿಯೆಗಳು ಯಾರ ಅಪ್ಪಣೆಗಾಗಿ ಕಾಯುವುದಿಲ್ಲ. ಎಲ್ಲೋ ಒಂದಗುಳ ಸಕ್ಕರೆ ಕಂಡರೆ ಇರುವೆ ತನ್ನ ಬಳಗದೊಡನೆ ಕ್ಷಣಾರ್ಧದಲ್ಲಿ ಪ್ರತ್ಯಕ್ಷವಾಗಿ ಬಿಡುತ್ತದೆ. ಆದರೆ ಶ್ರೇಷ್ಠ ಜನ್ಮವಾದ ಮಾನವರಾಗಿ ಹುಟ್ಟಿಯೂ ಪ್ರೀತಿಯನ್ನ ಪಸರಿಸುವ ಕೈಂಕರ್ಯದಲ್ಲಿ ನಾವು ಸೋಲುತ್ತಿದ್ದೇವೆ.
1: ಬಸವಾದಿ ಪ್ರಮಥರು ಬಹುಮುಖ್ಯವಾಗಿ ಭಕ್ತಿ ಹಾಗೂ ಜಂಗಮದ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿದವರು. ತಾಯಿ ಮಗುವಿನ ಮಧ್ಯದ ಅನುರೂಪವಾದ ಬೆಸುಗೆ ಪ್ರೀತಿಗೆ ನೀಡುವ ದೊಡ್ಡ ಕೊಡುಗೆಯಾಗಿದೆ. ಗುರುವಿಗೆ ಶಿಷ್ಯನಲ್ಲಿ ಒಡಮೂಡಿರುವ ವಿಶ್ವಾಸಾತ್ಮಕ ನೆಲೆಗಟ್ಟು ಶಿಷ್ಯನ ಬದುಕನ್ನು ಭದ್ರಗೊಳಿಸುತ್ತದೆ, ಗುರುವಿನ ಸ್ಥಾನವನ್ನು ಹಿರಿದುಗೊಳಿಸುತ್ತದೆ. ಅಂತಹ ಸುಂದರ ಬಾಂಧವ್ಯ ಭಕ್ತ ಹಾಗೂ ಜಂಗಮರ ಮಧ್ಯೆ ಸುಳಿಯಬೇಕು.
0: ಭವವನ್ನು ಹರಿದು ಸಕಲ ಪ್ರಪಂಚವನ್ನು ಮರೆತು ಆಶೆ ಆಮಿಷಗಳನ್ನೆಲ್ಲ ನೀಗಿ ದೇವರನ್ನು ನೆರೆ ನಂಬಿದಾತನೇ ಭಕ್ತ. ಅವನು ತನ್ನ

0: ಕಂಡುಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಇದೀಗ ಅವರ ವಚನ ವಿಶ್ಲೇಷಣೆ.
1: ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕವಿಯತ್ರಿ, ಹೆಣ್ಣಿನ ದಿಟ್ಟ ನಿಲುವಿಗೆ ಸ್ಪಷ್ಟತೆ ನೀಡಿದವಳು 12ನೇ ಶತಮಾನದ ವೀರವಿರಾಗಿನಿ ಅಕ್ಕ ಮಹಾದೇವಿ. ಪ್ರಸ್ತುತ ವಚನದಲ್ಲಿ ಅವಳ ದೈವೀಕ ಪ್ರೇಮ ಮತ್ತು ಶರಣಾಗತಿಯ ಅದ್ಭುತ ಅಭಿವ್ಯಕ್ತಿಯಾಗಿದೆ. ಈ ವಚನವು ಲೌಕಿಕ ರೂಪದ ಮಾತಿನ ಮೂಲಕ ಅಲೌಕಿಕವಾದ ದೇವನನ್ನು ಸಾಕ್ಷೀಕರಿಸುವುದಾಗಿದೆ. ತನ್ನ ಕಣ್ಣುಗಳಲ್ಲಿ ಬೆಳಗುತ್ತಿರುವ ಆ ದೈವೀಕ ರೂಪನನ್ನು ಕಂಡು ನಾನು ಮೈಮರೆದೆನು. ಮಣಿ ಮುಕುಟ ಅಂದರೆ ರತ್ನ ಖಚಿತ ಮುಕುಟದ, ಫಣಿ ಕಂಕಣದ ಅಂದರೆ ಹಾವಿನ ಕಂಕಣದ ಸುಂದರವಾದ ಹಲ್ಲುಗಳ ಸಾಲನ್ನೇ ಹೊಂದಿರುವ ಚಲುವನನ್ನು ನೋಡಿ ಮನಸ್ಸು ಸೋತಿರುವುದಾಗಿ ಶಿವನ ರೂಪವನ್ನು ವರ್ಣಿಸಿದ್ದಾರೆ. ಪ್ರಸ್ತುತ ವಚನದಲ್ಲಿ ತನ್ನ ಮದುವೆಯಾಗುವ ಮಧುವನಿಗ ಚನ್ನಮಲ್ಲಿಕಾರ್ಜುನ ಮತ್ತು ತಾನು ಆತನಿಗೆ ಮೀಸಲಾಗಿರುವ ಹೆಣ್ಣು ಎಂಬುದನ್ನು ಸ್ಪಷ್ಟಪಡಿಸುತ್ತಾಳೆ. ಸಾಯುವ ಕೆಡುವ ಗಂಡನನ್ನು ಬಯಸಿದವಳಲ್ಲ ಅಕ್ಕ ಮಹಾದೇವಿ. ಸೀಮೆಯಿಲ್ಲದ ನಿಸ್ಸೀಮ ಚಲುವಣಿಗೆ ಒಲಿದವಳು. ಮಣಿ ಮುಕುಟದ ಅಂದರೆ ಮುಕುಟದಲ್ಲಿ ಮಣಿ ಹೊಂದಿರುವವನು, ಅದು ನಾಗಮಣಿ ಎಂಬ ಉಲ್ಲೇಖವಿದ್ದು ಶಿವ ಭಯ ಮತ್ತು ಮರಣವನ್ನು ನಿಯಂತ್ರಿಸುವ ಶಕ್ತಿ. ಕಾರಣ ಆ ಮಣಿಯು ಹೊಳಪು ಮತ್ತು ನಿರ್ಭೀತತೆಯನ್ನು ತರುತ್ತದೆ. ಈ ಸಂಕೇತದ ಮೇಲೆ ಫಣಿಹಾರ ಅಂದರೆ ಹಾವಿನ ಹಾರ ಮತ್ತು ಮೂರು ಸುತ್ತುಗಳಲ್ಲಿ ಚಿತ್ರಿಸಿದ್ದು ಮೂರು ಕಾಲಗಳನ್ನೂ ಮೀರಿದಾತ ಎಂಬ ಭಾವವನ್ನು ಚಿತ್ರಿಸುತ್ತದೆ. ಶಿವನ ಅಂದರೆ ಚನ್ನಮಲ್ಲಿಕಾರ್ಜುನರ ಒಂದೊಂದು ರೂಪವು, ಒಂದೊಂದು ಆಭರಣವು ಒಂದೊಂದು ವಿಶಿಷ್ಟ ಅರ್ಥದಿಂದ ಕೂಡಿದೆ. ಆಕೆಯ ಮದುವೆಯ ಕಲ್ಪನೆ ಒಂದು ವಚನದಲ್ಲಿ ಹೀಗೆ ಮೂಡುತ್ತದೆ. ಎಣಗೆ ಬೇರೆ ಶೃಂಗಾರವೇಕೆ ಹೇಳಿರವ್ವ, ಮಂಗಳವೇ ಮಜ್ಜನವೆನಗೆ, ವಿಭೂತಿಯೇ ಅರಿಶಿನವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವ ಪಾದರೇಣುವೇ ಅಣುಲೇಪಣವೆನಗೆ, ರುದ್ರಾಕ್ಷಿಯೇ ಮೈ ಒಡವೆಗಳೆನಗೆ, ಶರಣರ ಪಾದವುಗಳೇ ತೊಂಡಿಲ ಭಾಸಿಂಗವೆನಗೆ, ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ, ಚನ್ನಮಲ್ಲಿಕಾರ್ಜುನಗೆ ನಾ ಮಧುವಳಿಗೆ. ಒಬ್ಬ ಹೆಣ್ಣು ಶೃಂಗಾರಕ್ಕೆ ಮಾತ್ರ ಸೀಮಿತಳು, ಅವಳೊಂದು ಮಾಯೆ ಎನ್ನುವ ಪುರುಷರ ದಿಕ್ಕನ್ನೇ ಬದಲಾಯಿಸಿದ್ದಾಳೆ ಅಕ್ಕ ಮಹಾದೇವಿ. ಆಕೆಯ ವೈರಾಗ್ಯ ತರ್ಕಕ್ಕೆ ನಿಲುಕದ್ದಾಗಿದೆ. ಆಕೆಯ ಮದುವೆಯ ವಿಷಯವನ್ನು ಜನ ಹೇಗಾದರೂ ತಿಳಿದುಕೊಳ್ಳಲಿ, ಆದರೆ ಆಕೆ ಮಾತ್ರ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾಣೊಲಿದೆನವ್ವ ಎಂದು ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಖಾತ್ರಿಯಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಅಕ್ಕ ಮಹಾದೇವಿ ತಾಯಿ ಚನ್ನಮಲ್ಲಿಕಾರ್ಜುನಿಗೆ ನಾನು ಮಧುವಿನಿಗಿ ಅಂದರೆ ವಧುವಾಗಿರುವುದಾಗಿ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾಳೆ. ಆಕೆಯ ಶರೀರದ ಮೇಲಿನ ನಿರ್ಮೋಹದ ಭಾವ ಮತ್ತು ಆತ್ಮಶುದ್ಧಿಯ ನಿಲುವು ವಚನದಲ್ಲಿ ಎದ್ದು ಕಾಣುತ್ತದೆ. ಆಕೆ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾಳೆ. ಹರಣೇ ತನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ನನ್ನ ಗುರು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿರುವುದಾಗಿ, ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ ನಾನೇ ಮಧುವಳಿಗೆಯಾದೆನು. ಈ ಭುವನವೆಲ್ಲರ ನರಿಯಲು ಅಸಂಖ್ಯಾತರನಿಗೆ ತಂದೆ ತಾಯಿಗಳು ಕೊಟ್ಟರೂ ಸಾದೃಶ್ಯವೊಪ್ಪ ವರನನ್ನು ನೋಡಿ, ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿದ ಲೋಕದವರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ. ಈ ವಚನದಲ್ಲಿ ತನ್ನ ಮದುವೆಯ ಪರಿಯನ್ನು ನಿರಾಳವಾಗಿ ಹೇಳುತ್ತಾಳೆ ಅಕ್ಕ ಮಹಾದೇವಿ. ಆಕೆಯ ಮಾತಿನ ಚಮತ್ಕಾರ ಬಲು ಅದ್ಭುತವಾದದ್ದು. ಆಕೆಯ ಕಂಗಳೊಳಗೆ ತೊಳಗಿ ಪ್ರಕಾಶಮಾನವಾಗಿ ಬೆಳಗುವ ಶಿವಸ್ವರೂಪಿ ಆಕೆಯ ಪತಿಸ್ವರೂಪ. ಇಂತಹ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ನೆಲೆಯಾಗಿರುವ ಶ್ರೀ ಕದಳಿಯನ್ನು, ಅದರಲ್ಲಿರುವ ಶ್ರೀಗಿರಿಯನ್ನು ತನ್ನ ಐಕ್ಯಕ್ಕೆ ಆಯ್ಕೆ ಮಾಡಿಕೊಂಡ ಮನಸ್ಥಿತಿ ಎಂತಹವರನ್ನು ಬೆರಗು ಮಾಡುವಂಥದ್ದು.
2: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
0: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.

ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ, ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿ

0: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
1: ಮತ್ತೆ ಭೇಟಿಯಾಗೋಣ.
0: ನಮಸ್ಕಾರ.
1: ನಮಸ್ಕಾರ.
2: ಆಕಾಶವಾಣಿ ಧಾರವಾಡ.
3: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
4: ಏಕ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು
4: ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಬೆಳಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ.

0: ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ. ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಟಿಆರ್ಐ ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ದತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗ

0: ಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ ಎರಡು ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮಧು ಬಾಲಕೃಷ್ಣ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ ಇದು. ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.
5: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳೋಣ ಸಿಂಪಲ್ ಲೈಕ್ ಒನ್ ಲವ್ ಸ್ಟೋರಿ ಚಿತ್ರದ ಈ ಗೀತೆಯನ್ನು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರೊಂದಿಗಿದ್ದವರು ವೈಲಿನ್ ಎಸ್ ಶೇಷಗಿರಿ ರಾವ್, ಮೃದಂಗಂ ಆರ್ ಶ್ರೀಧರ್. ಆಕಾಶವಾಣಿ ಧಾರವಾಡ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃಗಳೇ, ಈಗ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 9:05 ಸುಮಾ ರವೀಂದ್ರ ಹೆಗಡೆ ಅವರಿಂದ ಸುಗಮ ಸಂಗೀತ ಕೇಳಲಿದ್ದೀರಿ. 9:15 ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. 9:30 10:30 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ನಮ್ಮ ಶ್ರೋತೃಗಳು ತಮ್ಮ ಮೆಚ್ಚಿನ ಗೀತೆಗೋಸ್ಕರ ಸಂದೇಶವನ್ನು ಕಳುಹಿಸಲು ಬಳಸಬಹುದಾದ ನಮ್ಮ ಮೊಬೈಲ್ ಸಂಖ್ಯೆ 9035644739. ಮೊಬೈಲ್ ಸಂಖ್ಯೆ ಇನ್ನೊಮ್ಮೆ 9035644739. ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಈ ಮುಂಜಾನೆ 9:30 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಹಿಂದಿ ಕಾರ್ಯಕ್ರಮ ನವರಸ್. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಪ್ರಭು ಧೋತ್ರೆ ಅವರ ಗಾಯನ ಕೇಳುವಿರಿ. 12:05 ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಪ್ರಸ್ತುತಿ ಕೀರ್ತನಾವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲಗೇರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಿಗೆ ಮತ್ತು ಸಂಗಡಿಗರಿಂದ ಭಜನಾ ಪದ. 11:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 2:40 ಹೊಸ ಹಾಡುಗಳು.

ಇನ್ನು ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್, ವಿಷಯ ತಜ್ಞರು ಡಾಕ್ಟರ್ ಶಿವಕುಮಾರ್ ಕೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್. 7:45ಕ್ಕೆ ಶ್ರವಣ ಬೆಳಗೊಳದ ಶಾಸನಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಿವಿ ಶಿರೂರ್. 8:00ಗೆ ಯುವವಾಣಿಯಲ್ಲಿ ಅಕ್ಯುಪಂಕ್ಚರ್, ಈ ಬಗ್ಗೆ ಡಾಕ್ಟರ್ ಪೂಜಾ ಬೊಮ್ಮನಾಳ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾ ರಾಮನ್. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ CGHS ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ, ಈ ಕುರಿತು ಉತ್ತರ ಕರ್ನಾಟಕ ಭಾಗದ ಕಾರ್ಯದರ್ಶಿ ರಮೇಶ್ ಇ ಜೋಶಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ನರ್ಮದಾ ಅವರ ವಯಲಿನ್ ವಾದನ ಕೇಳುವಿರಿ. 10:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ಸಾಲ್ಹಳ್ಳಿ ಗ್ರಾಮದ ಚಂದ್ರಪ್ಪ ಶಿವಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ದಪ್ಪಿನಾಟ ಕೇಳಲಿದ್ದೀರಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆನಿ ಮಹಾಕಥೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
5: ಇಂದಿನ ಸುಗಮ ಸಂಗೀತದ ಕಲಾವಿದರು ಸುಮಾ ರವೀಂದ್ರ ಹೆಗ್ಡೆ. ಮೊದಲಿಗೆ ಕೇಳೋಣ ಕನಕದಾಸರ ಕೃತಿ.

ಇದುವರೆಗೆ ಸುಮಾ ರವೀಂದ್ರ ಹೆಗಡೆ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣಾ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃಗಳೇ, ಈಗ ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ, ಅರೆ ವಾ.

0: ಹೋಗಿಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.

ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಅವರ ಯುಗಳ ಧ್ವನಿಗಳಲ್ಲಿರುವ ಗಜಪತಿ ಗರ್ಭಭಂಗ ಚಿತ್ರದ ಗೀತೆ ಇದು. ಈ ಗೀತೆಗೋಸ್ಕರ ನಮಗೆ ಸಂದೇಶ ಕಳುಹಿಸಿದ್ದಾರೆ ಬೆಳಗಾವಿಯಿಂದ, ಬೆಳಗಾವಿ ಸಂಕೇಶ್ವರದಿಂದ ವಿಶ್ವನಾಥ ದೇಸಾಯಿ, ಕಾಶಿನಾಥ್, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಸುರೇಖ, ರಿಯಾ, ವೇದಾಂತ್, ಆರುಷ್, ಹರ್ಷ, ಭಾಗ್ಯಶ್ರೀ, ಮಹಾಂತೇಶ್ ಮತ್ತು ದೇಸಾಯಿ ಮನೆಯವರು.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡು ಗ್ರಾಮದ ರವೀಂದ್ರ ಕೊಂಗಾಲೆ ಮತ್ತು ಮನೆಯವರು ಕೇಳಬೇಕೆಂದಿದ್ದಾರೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿರುವ ಮಾಣಿಕ್ಯ ಚಿತ್ರದ ಈ ಗೀತೆಯನ್ನು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ಯುಗ ಪುರುಷ ಚಿತ್ರದ ಗೀತೆಯಿತು. ಗಜೇಂದ್ರಗಡದ ಅಮರೇಶ್ ಗುಂಡಪ್ಪ ಶಶಿಕಲಾ ಮುದೇನೂರ್ ಅವರಿಗೋಸ್ಕರ.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಬಾಗಲಕೋಟೆಯಿಂದ ವೃತ್ತಿಯಲ್ಲಿ ಇಂಜಿನಿಯರ್ ವ್ಯಾಲ್ಯುವೇಟರ್ ಆಗಿರುವಂತಹ ಮಂಜುನಾಥ್ ಜಾಲ್ವಾಡಿ ಅವರು ಮತ್ತು ಮನೆಯವರು ಅಕ್ಕ ಕೇಳುವ ಮಹಾದೇವಿಯ ಅಕ್ಕ ಮಹಾದೇವಿಯರ ವಚನ ಒಳಗೊಂಡಂತಹ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಕೇಳಬೇಕೆಂದಿದ್ದಾರೆ. ಅವರ ಕೋರಿಕೆಯ ಮೇರೆಗೆ ಈ ಒಂದು ಗೀತೆ. ಗೀತೆಗೆ ಧ್ವನಿ ನೀಡಿದ್ದಾರೆ ನಂದಿತಾ ಮತ್ತು ಸಂಗಡಿಗರು. ಸಂಗೀತ ಸಂಯೋಜನೆ ಹಂಸಲೇಖ.

ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿರುವ ಹರಿಕಥೆಯಲ್ಲ ಗಿರಿಕಥೆ ಚಿತ್ರದ ಗೀತೆ ಇದು. ಈ ಗೀತೆಗೋಸ್ಕರ ನಮಗೆ ಸಂದೇಶ ಕಳುಹಿಸಿದ್ದಾರೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ.

ಪಿ ವಿ ಶ್ರೀನಿವಾಸ್, ಸಿ ಕೆ ರಮಾ ಅವರ ಯುಗಳ ಧ್ವನಿಗಳಲ್ಲಿ ಸಂಗಮ ಚಿತ್ರದ ಈ ಗೀತೆಯನ್ನು ಕೋರಿದ್ದಾರೆ ವಿಜಯಪುರದ ಭರತ್ ಕುಮಾರ್, ಬಂದೆ ನವಾಜ್, ಸುದರ್ಶನ್ ಮತ್ತು ಮನೆಯವರು.

ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ ಶ್ರೋತೃಗಳೇ. ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 10:02:30

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಮುತ್ತಿನ ಹಾರ ಚಿತ್ರದ ಗೀತೆಯಿತು. ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದು. ಈ ಗೀತೆ ರಾಯಬಾಗ್ ತಾಲೂಕು ಬಾಯಿಕುಡದ ಮಾಯಕ ಮಂಟೂರ್, ಸಿದ್ದು, ಪ್ರಜ್ವಲ್ ಮತ್ತು ಪ್ರತೀಕ್ ಅವರಿಗೋಸ್ಕರ.

ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿರುವ ಸಿ ಐ ಡಿ ರಾಜಣ್ಣ ಚಿತ್ರದ ಗೀತೆ ಇದು. ಲಿಂಗಸಗೂರು ತಾಲೂಕು ನವಲಿಯಿಂದ ವೈ ಬಿ ಚಳಮರಾಧ್ ಅವರು ಈ ಗೀತೆಯನ್ನು ಕೇಳಬೇಕೆಂದಿದ್ದಾರೆ.

ಯಪ್ಪ ಯಾವ ಚೆಲುವೆ ಕೈ ಹಿಡಿಯೋ.

ಕನ್ನಡ ಕಣ್ಣಲ್ಲ ಏನು ಸೋತರ ಪೊಲೀಸ್.

ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವ ಪರಮಶಿವ ಚಿತ್ರದ ಗೀತೆಯಿತು. ಈ ಗೀತೆಯನ್ನು ಕೇಳಬೇಕೆಂದಿದ್ದಾರೆ ಅಥಣಿ ತಾಲೂಕು ಚಿಕ್ಕುಡು ಗ್ರಾಮದ ಶಿವಲೀಲಾ ಶ್ರೀ ಶೈಲ್ ತೇಲಿ, ಆದಿತ್ಯ ತೇಲಿ ಮತ್ತು ಮನೆಯವರು.

0: ಬಯಲು ಹೊಂಗಲದಿಂದ ಕೆಂಗಾನರ್ ವೀರಪ್ಪ ಕಳಸಣ್ಣವರ್ ಮತ್ತು ಮನೆಯವರು ನಮಗೆ ಗಾನಯೋಗಿ ಪಂಚಾಕ್ಷರಿ ಪುಟ್ಟರಾಜರ ಜಾತ್ರೆ ನಿಮಿತ್ತ ಗಾನಯೋಗಿ ಪಂಚಾಕ್ಷರಿ ಚಿತ್ರದಲ್ಲಿನ ಯಾವುದಾದ್ರೂ ಒಂದು ಗೀತೆಯನ್ನು ಹಾಕ್ರಿ ಅಂತ ಸಂದೇಶ ಕಳಿಸಿದ್ದಾರೆ. ಅವರಿಗೋಸ್ಕರ ಚಿತ್ರ ಅವರು ಧ್ವನಿ ನೀಡಿರುವ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಈ ಗೀತೆಯನ್ನು ಕೇಳಿ ಬರೋಣ.
1: ಸರಿಗಮ ಪದ ನಿಸ ಸ ದ ನಿ ಸ ರಿ ಸ ನಿ ದ ಪ ಸ ನಿ ದ

ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಲಗಿ ತಾಲೂಕು ಕಲ್ಲೋಳಿಯಿಂದ ರಾಜೇಶ್ ಸಾಬ್ ನದಾ ಸಂದೇಶ ಕಳುಹಿಸಿದ್ದಾರೆ. ನಮಗೆ ದೇವತಾ ಮನುಷ್ಯ ಚಿತ್ರದಲ್ಲಿನ ಇದೇ ಜೀವನ ಈ ಗೀತೆಯನ್ನು ದಯವಿಟ್ಟು ಪ್ರಸಾರಿಸಿ ಎಂದಿದ್ದಾರೆ. ಅವರ ಕೋರಿಕೆ ಮೇರೆಗೆ ಈ ಗೀತೆ

0: ಇದುವರೆಗೆ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದ. ಆಕಾಶವಾಣಿ ಧಾರವಾಡ, ಇದೀಗ ವಿವಿಧ ಕಲಾವಿದರಿಂದ ಭಾವಗೀತೆಗಳು.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
6: ನಿಸರ್ಗ ಜ್ಞಾನಾಮೃತ.

0: ಇದುವರೆಗೆ ವಿವಿಧ ಕಲಾವಿದರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಬಣವಾಸಿಯ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದ.

0: ಕುರ್ತಕೋಟಿಯ ವಿರೂಪಾಕ್ಷಪ್ಪ ಬಸಪ್ಪ ಗೂರ್ನವರ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ.
1: ತಾಪಡದಿದ್ದು ತನ್ನ ಸಂಕಟಕ ಶಿವನ್ಯಾಕ ಬಿ

0: ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಪ್ರಭು ಧೋತ್ರೆ ಅವರಿಂದ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಭಟಿಯಾರ್. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬ್ಲಾಸಾತ್ ಶರಣಪ್ಪ ಜಿ ಕಲಬುರ್ಗಿ, ಹಾರ್ಮೋನಿಯಂಸಾತ್ ಅಶ್ವಿನ್ ವಾಲಾವಾಲ್ಕರ್. ಕೇಳಿ ರಾಗ್ ಭಟಿಯಾರ್.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಪ್ರಭು ಧೋತ್ರೆ ಅವರಿಂದ ರಾಗ್ ಭಟಿಯಾರ್ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ಶರಣಪ್ಪ ಜಿ ಕಲಬುರ್ಗಿ, ಹಾರ್ಮೋನಿಯಂ ಸಾಥ್ ಅಶ್ವಿನ್ ವಾಲಾವಾಲ್ಕರ್ ಅವರದಾಗಿತ್ತು. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂಥ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ

ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ. ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
2: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ದೇವಿಯವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
2: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
3: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸಿಕೊಂಡೆ.
2: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
3: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ. ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನ ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
2: ಓಕೆ, ಈಗ ನೀವು 51 ವರ್ಷದಿಂದಾನು ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ?

0: ಅನ್ಸುತ್ತೆ ನಿಮ್ಗೆ?
1: ಖಂಡಿತವಾಗ್ಲು, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರ್ಲಿಲ್ಲ, ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋದು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸ್. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸ್. ನಾವು ಬಹಳ ಸಂತೋಷವಾಗಿದ್ವಿ ನಮ್ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ. ಅವರು ತುಂಬಾ ಸಂತೋಷವಾಗಿದ್ರು ನಮ್ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರತ್ತೆ ಯಾವ ಟೈಮ್ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮ್ಗೆ ಕೆಲವ್ರಿಗೆ ಇರತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
1: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
0: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
1: ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ, ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು, ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೇನು ಇರಬೇಕು. ನಮ್ಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
0: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
1: ಖಂಡಿತವಾಗ್ಲೂ ಇತ್ತು. ಯಾಕೆ ಅಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ, ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
0: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿ?
1: ಖಂಡಿತವಾಗ್ಲು. ಈ ತರದ ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ.

0: ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ. ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ತಿಂಗಳು ಚೆಕಪ್ಪಿಗೆ ಬರ್ತಾ ಇದ್ಲು. ನಾ ಹೇಳಿದೆ ಇದು ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ಯಾರೋ ನನಗೆ ಹೇಳಿ ಕಳಿಸಿದ್ರು, ನಮ್ಗೆ ಗುರುತಿರೋರು, ನೀನ್ ಲಕ್ಷ್ಮಿ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬಾ ಒಳ್ಳೇದಾಗುತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನು ಹಾರೈಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ನಾನು ಮಾಡ್ದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ ತೃಪ್ತಿ ಆಯ್ತು. ಅಯ್ಯೋ ದೇವ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗತ್ತೆ?
0: ಖಂಡಿತವಾಗ್ಲೂ ಸಂತೋಷ ಆಗತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ, ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ ಅಂತ, ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
1: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟಿರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದು ಬಿಡಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲಿ ಹೊಟ್ಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ, ಅದು ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ಅವಳಿಗೂ ದುಃಖ, ನನಗೆ ಹೇಳಕ್ಕೂ ಕೂಡ ದುಃಖ ಆಯ್ತು, ಅವಳಿಗೂ ದುಃಖ ಆಯ್ತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನ್ಗೆ ಇನ್ನೊಂದ್ಸತಿ ನೀನ್ ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡ್ಲೇಬೇಕು, ನಾನು ನಿಶ್ಚಯಿಸಿದ್ದೀನಿ, ನಾನು ಮಾಡ್ಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದ್ಲು. ಪುನಃ ಬಂದ್ಲು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸಿ ಬಹಳ ಕೇರ್ಫುಲ್ ಆಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣನೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ರು ಚೆನ್ನಾಗಿದ್ದಾರೆ, ತುಂಬಾ ಸಂತೋಷ ಆಯ್ತು. ಆ ಥರದ ಸ್ಥಿತಿಗತಿಗಳು ತುಂಬಾ ಆಗಿವೆ, ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಬಹಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದ್ರೆ ನಂಗೆ ತುಂಬಾ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರ್ಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಚೆನ್ನಾಗಿರಕ್ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
0: ಕೈ ಬಿಡಬಾರದು.
1: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ, ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ.

0: ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
1: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾವ್ ಅವರು, ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದ್ರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದ್ ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡಕ್ಕೆ ಅನುಕೂಲವಾಯ್ತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ, ನಾನು ಓದುವಾಗ ತುಂಬಾ ಒಂದು ದಿನನಾದ್ರೂ ನಮ್ಮ ತಾಯಿ ನನ್ನ ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದ್ಬೇಕು ಓದ್ಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರ್ಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮ್ಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸಕ್ಕೆ ತುಂಬಾ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ ಇಷ್ಟಪಡ್ತೀನಿ.
0: ಈಗ ಫ್ಯಾಮಿಲಿ ಸಪೋರ್ಟ್ ಒಂದ್ ಕಡೆ ಆದ್ರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರ್ಬೇಕು ಅಂತ ಹೇಳ್ತೀರಾ?
1: ನಾನು ಇದಕ್ಕೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ವೈದ್ಯರು ರೋಗಿಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದನ್ನ ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು, ಯಾಕೆಂದ್ರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ. ಆ ರೋಗಿಗಳು ಅಂತ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕ

0: ಅಂತ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದ್ರೆ ಅವರು ನಮ್ಮನ್ನ ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಅವರು ಅವರ ಜೊತೆ ನಾವು ತುಂಬಾ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನ ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
0: ಬಹಳ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರೋ ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ರು ನನ್ನ ಹತ್ರ ಬರ್ತಾರೆ. ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನ ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡತ್ತೆ. ಎಲ್ಲದಕ್ಕಿಂತ ಹೆಚ್ಚು ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಾನು ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬಾ ಇದೆ. ಯಾಕೆಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ, ಎಲ್ಲಾ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ್ರು. ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತ ವಿಚಾರ.
1: ನಿಜವಾಗ್ಲು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲು ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತಹ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಏನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗ್ದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದ್ರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನು ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದ್ರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿದ್ದಾಗ ಅವರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋಕ್ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
1: ಮಾಡ್ಕೋಬೇಕು.
0: ಖಂಡಿತವಾಗ್ಲೂ ಖಂಡಿತವಾಗ್ಲೂ
1: ನಿಜ ನೀವ್ ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವ್ ಹೇಳ್ತಾ ಇದ್ದೀರಾ. ಈಗ ನೀವ್ ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞೆ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದು ಅರ್ಧ ಗಂಟೆ ಬಂದಾಗ ನೋಡ್ತೀನಿ, ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನು ನೋಡ್ಕೋತಾ ಇದ್ದೀನಿ, ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ, ನಮ್ಮ ಸಂಸಾರಕ್ಕೆ ಆಗ್ಲಿ, ನಮ್ಮ ಪತಿದೇವರು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನ ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತಹ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರೋಂಥವ್ರಿಗಾಗ್ಲಿ, ಅಥವಾ ಈಗಾಗಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡಬೇಕು ಅಂತ ಕೆಲವರಿಗೆ ವ್ಯಾಮೋಹ ಇರುತ್ತೆ. ಇನ್ ಕೆಲವರಿಗೆ ನನ್ನನ್ನೇ ಎಲ್ರಿಗೂ ಗೌರವಿಸಬೇಕು, ನಾವು ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು

0: ವಿಷಯ. ಆದರೆ ಒಳ್ಳೆಯ ವೈದ್ಯರು ಅಂದರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ ಯುವಕರಿಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿಯಪ್ಪ ಅಂದರೆ ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಟುಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ ಸಹನೆಯಿಂದ ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ, ಒಳ್ಳೆ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ತರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲಾ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ನನ್ನ ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ, ಸರಿಯಾಗಿ 12:30.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
2: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ July 7 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
2: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
4: ಕೇಳುಗರಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಂಚಿಕೆ, ವೃದ್ಧಾಪದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ್ದು. ಒಂದು ಗಂಟೆಗೆ ಪ್ರಗತಿ ಪಥ, ಅಭಿವೃದ್ಧಿ ಚಟುವಟಿಕೆಗಳ ಕುರಿತು ಮಾತನಾಡುತ್ತಾರೆ ಎಂಟಿ ಯೋಗೇಶ್ ಕುಮಾರ್. ಒಂದು ಗಂಟೆ 20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಕೆಲಗಿರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಗಿ ಹಾಗೂ ಮೇಳದವರಿಂದ ಭಜನಾ ಪದ. ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ ಮಧ್ಯಾಹ್ನ 1:30. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 3:00 ಸಾಯಂಕಾಲ 5:30 ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.

ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಅವರ

0: ರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರಿಗೆ ಕಣ್ ಮುಂದೆ ಬಂದ್ ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆಎಸ್ ಪವಿತ್ರ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ, ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸಿಕೊಂಡಿದ್ದೀವಿ ಅಂತ ಹೇಳ್ಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
2: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು, ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು, ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳ್ದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು. ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ಬರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳ್ದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
1: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
2: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು ಇವೆಲ್ಲ ನಮಗ್ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದು ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವ್ ಯಾರು ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತಹ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ನಾವು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ವರ್ಷಕ್ಕೆ ನಾನು 15 ಜನಕ್ಕೆ ಅಡುಗೆ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ, 60 ವರ್ಷಕ್ಕೆ ನಾನು 15 ಜನರ

0: ಅಡಿಗೆ ಮಾಡಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲಿ ಅವ್ರು ಬರ್ತದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ. ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ವರ್ಷ ಇದ್ದಾಗ 40 ವರ್ಷ ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನಿ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮ್ಗಿಂತ 15 ವರ್ಷ ಅಷ್ಟೇ ದೊಡ್ಡವರವರು, ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲಾ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು, ನಮ್ಮ ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗುವುದನ್ನ ತಡೆಯೋದಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
0: ನೀವು ಮೊದಲಲ್ಲಿ ಹೇಳಿದ್ರಿ ನಿವೃತ್ತಿ ಆದಾಗ, ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನು ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತ ಅಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ. ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕತೆ, ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದಾಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ, ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ. ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ. ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ, ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ. ಅಂದ್ರೆ ನಾನಿರುವಾಗ ಹಿಂಗ್ ಮಾಡ್ತಿದ್ದೆ, ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆಯ ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು ಕೆಲವು

0: ಸಂಬಂಧಗಳು ಕಳೆದು ಹೋಗೋದು. ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು. ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ. ಮಗ ಈಗ 40-ರ ಹತ್ತಿರದಲ್ಲಿ ಇದ್ದಾನೆ. ಈಗ ಜವಾಬ್ದಾರಿಗಳನ್ನ ಅವರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ಈ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗತ್ತೆ. ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನು ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೂ ಕಾಯ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ. ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆಯ ಸಮಸ್ಯೆಗಳು ಬರೋದಿಕ್ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ.
1: ಹೌದು,
0: ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ, ತಾಯಿಯನ್ನ ನೋಡ್ಕೋಬೇಕಾದಂತಹ, ಅತ್ತೆಯನ್ನ ನೋಡ್ಕೋಬೇಕಾದಂತಹ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕುಮಾತ್ನಲ್ಲಿ ವ್ಯಂಗ್ಯ ಮಾತ್ನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳೋದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳ ತಡೆಯೋ ಕಂತು ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸಿಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದೆ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದು ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆಯ ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ. ಇದನ್ನ

0: ಪ್ರತಿಯೊಬ್ಬರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗುವುದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಟಬಿಡಬಹುದು. ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ಸೊ ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೂ ತಂದು ಕೊಡಬಹುದು. ಈಗ ಒಂದೊಂದು ರೂಮಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು ಸಾವಿರ ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲಾನೂ ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಟ್ಟ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡೋರು, ಏನೋ ಕತೆಗಳನ್ನ ಹೇಳುವರು, ಅವರ ಜೀವನ ಅನುಭವಗಳನ್ನ ಹಂಚಿಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ, ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ, ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ, ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ. ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು. ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಲ್ಲ ಇಷ್ಟೋ ಸಲ ನನ್ನ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ ಜೊತೆ ಬರೋದ್ರಿಂದ ನನ್ಗೆ ಸಂತೋಷವಾಗತ್ತೆ ಅಂದ್ರೆ ತುಂಬಾ ಜನ ಮಕ್ಳು
1: ಬರ್ತಾರೆ. ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು, ಖಂಡಿತ.
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ, ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು.
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆಯಲ್ಲಿ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸಿಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭವಾಗಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ ಆಗ್ತಾರೆ, ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ, ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತಿನ ನಿದ್ರೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೆ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ ನಾಲ್ಕು ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ಬರು

0: ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು, ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ್ನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ. ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿಯುತ್ತದೆ
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ತಾವು ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ, ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೇ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳುತ್ತೆ, ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗುತ್ತೆ. ಅಂದ್ರೆ ಈಗ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್ ಗಂಟೆ ಶಟಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ, ಆ ಶಟಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದ್ ಗಂಟೆಯೂ ಕೂಡ ನಿಮಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ದೈಹಿಕ ಕಸರತ್ತು ಆಗುತ್ತೆ ಅದ್ರ ಜೊತೆ.
0: ಖಂಡಿತ ಖಂಡಿತ ಆಗುತ್ತೆ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು, ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮ್ಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕು
1: ಮುಖ್ಯವೇ.
0: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೂ ಮೇಲಕ್ಕೆ ಏರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನಂಗನ್ಸುತ್ತೆ.
1: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
0: ನಮಸ್ಕಾರ ಮೇಡಮ್.
2: ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು

ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ದಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನು ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ದಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50% ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35% ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15% ಟಾಪ್ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ದಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು.
ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10% ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು

0: ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ, ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು, ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು, ಸಾಮಾನ್ಯ ಮೂಲಸೌಕರ್ಯ ಮತ್ತು ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ

ಸಾವು, ನೂರಾರು ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು.
ಈ ಅಭಿಯಾನದ ಅಂಗವಾಗಿ ನವದೆಹಲಿ

0: ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರಿ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಢ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿಯಿರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, ನೂರಾರು ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಧಾರವಾಡ.
5: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
6: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
5: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
6: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
5: NPS

0: ಪಿಂಚಯಿ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನು ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನು ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕತೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.

0: ಇದೇ ಕನಕದೀಪ.
1: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
2: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
3: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಧಾರವಾಡದ ಕೆಲಗಿರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಗಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಕೆಲಗೇರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಗಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಹಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮ.

0: ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳನ್ನು ಸ್ವಾಗತ ಮಾಡ್ತಾ ಮೊದಲು ಕರೆ ಯಾರ್ದು ನೋಡೋಣ ಅಂತ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ಹಾ ನಮಸ್ಕಾರ ರೀ, ಯಾರು ಮಾತಾಡೋದು?
1: ನಾವು ಕಲಬುರಗಿ ಜಿಲ್ಲೆ ತಾಲೂಕಿನ ಯಲಗೋಡದಿಂದ ಬಸವರಾಜ್ ಫ್ಯಾಮಿಲಿ ಮೇಡಮ್.
0: ಬಸವರಾಜ್ ಅವರು?
1: ಹೌದು ಮೇಡಮ್.
0: ಬಸವರಾಜ್ ಅವ್ರಿಗೆ ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಸಿಕ್ಬಿಡ್ತು
1: ಮೇಡಮ್. 6 ತಿಂಗಳು ಆಯ್ತದೆ ಇವತ್ತು ಸಿಕ್ಕಿ ನೋಡ್ರಿ.
0: ಖುಷಿ ಆಯ್ತಲ್ಲ?
1: ಬಹಳ ಖುಷಿ ಆಗ್ಯದ್ರಿ ಮೇಡಮ್.
0: ಈ ಖುಷಿ
1: ಆಯ್ತು.
0: ಈ ಖುಷಿಯೊಳಗೆ ಯಾವ ಗೀತೆ ಕೇಳಬೇಕು?
1: ನಮಗ ಜೀವನ ಚೈತ್ರದಾಗ ಡಾಕ್ಟರ್ ರಾಜ್ಕುಮಾರ ಮಂಜುಳ ಮತ್ತೆ ತಂಗಡಿ ಆಡಿದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ
0: ಆ ಗೀತೆ ಕೇಳ್ಬೇಕಾ? ಆಯ್ತು, ನಿಮಗೋಸ್ಕರ ಆ ಗೀತೆನ

0: ಹಲೋ ಅಭಿಲಾಷ.
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ, ಯಾರು ಮಾತಾಡೋದು?
1: ಶಾಂತಾ ರೀ, ಉಳುಕುಟ್ಟಿಲಿ.
0: ಶಾಂತಾ ಅವರು.
1: ಹಾಂ ರೀ.
0: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಶಾಂತಾ ಅವರ?
1: ಹಾಂ ರೀ, ಕೇಳ್ತೇವೆ ರೀ.
0: ಈಗ ಯಾವ ಗೀತೆ ಕೇಳ್ಬೇಕಂತ ಕರೆ ಮಾಡಿದ್ರಿ?
1: ಇದು ಸಂಜು ಬೇಡ್ತ ಗೀತಾ ರೀ.
0: ಹ್ಮ್,
1: ಅದ್ರಾಗ ಒಮ್ಮೆ ಬಾರೋ ಒಮ್ಮೆ ಬಾರೋ ಹೇಗೆ ಇದ್ದಾರೆ?
0: ಹಾಡ ಹಾಡ್ತೀರಿ?
1: ಇಲ್ಲ ರೀ.
0: ಹ್ಮ್, ಒಟ್ಟು ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀರ ಅಂದಂಗಾಯ್ತು.
1: ಹಾಂ ರೀ, ಕೇಳ್ತೇವೆ ರೀ ಮೇಡಮ್.
0: ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಯಾವುದು?
1: ಕೇಳು ಗೆಳತಿರಿ.
0: ಹ್ಮ್,
1: ಚಿಂತನ ಕೇಳ್ತೇವ್ರಿ, ವಂದನ ಕೇಳ್ತೇವ್ರಿ.
0: ಹಿಂಗೆ ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ರಿ.
1: ನಾಟಕನ ಚಲೋ ಬರ್ತಾವ್ರಿ ನೋಡಿ.
0: ಹ್ಮ್, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರ್ರಿ ಅಂತ ಈಗ ಕರೆ ಮಾಡಿದ್ದು. ಧನ್ಯವಾದ. ನಿಮ್ಗೀತೆ ಬರ್ತಾ ಇದೆ, ಕೇಳ್ರಿ.
1: ಹ್ಞೂ ರೀ, ನಮಸ್ತೆ.
0: ನಮಸ್ತೆ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414, 2444315 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಹಲೋ,
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ತೆ, ಯಾರು ಮಾತಾಡೋದು?
3: ವಿಜಯಪುರ ಜಿಲ್ಲೆ ಕೋಣಾಪುರದ ಮುದುಕಪ್ಪ ಅಂತ ಮಾತಾಡೋದು ಮೇಡಮ್.
2: ಮುದುಕಪ್ಪ ಅವರು?
3: ಆರಾಮದಿರಿ ಮೇಡಮ್?
2: ಹಾ, ಆರಾಮಿದ್ದೀವಿ. ತಮ್ಗೆ ಕರೆ ಸಿಕ್ಬಿಡ್ತು, ಹೆಂಗೆ ಅನಿಸ್ಲಿಕ್ಕತ್ತದ?
3: ಹೋರಿ ಮೇಡಮ್,
2: ಕರೆ ಸಿಕ್ತಲ್ಲ.
3: ಹ್ಞೂ ಮೇಡಮ್.
2: ಎಷ್ಟು ದಿವಸದ ಹಿಂದೆ ಕರೆ, ಎಷ್ಟು ದಿವಸ ಆದಮೇಲೆ ಕರೆ ಸಿಕ್ತು ನಿಮಗೀಗ?
3: ನಮಗೊಂದು 15 ದಿವಸ ಹಿಂದೆ ಸಿಕ್ಕಿತ್ತು ಮೇಡಮ್.
2: ಕರೆ ಮಾಡಿದ್ರಿ?
3: ನಾನು ಭಾಳ ಹಚ್ಚಿದ್ರು ಮೇಡಮ್. ಹೊಸ ಕೆಲವ್ರು ಆಗ್ಬೇಕಲ್ರಿ, ನಾವೇ ಹಚ್ಚಿದ್ರೆ ಹೆಂಗ್ರಿ ಮೇಡಮ್?
2: ಇದು ಈ ಥರ ಎಲ್ಲರಿಗೂ ಗೊತ್ತಾಗಬೇಕಲ್ಲ.
3: ಹಾಂ ಮತ್ತು ರೀ, ಹೊಸ ಕೆಲವ್ರಿ ನಮ್ಗೆ ಸ್ವಲ್ಪ ಸಂತೋಷ ರೀ.
2: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ?
3: ಕೇಳ್ತೀನಿ ಮೇಡಮ್.
2: ಈಗ ಯಾವ ಗೀತೆ ಕೇಳ್ಬೇಕಂತ ಕರೆ ಮಾಡೀರಿ?
3: ನಮ್ಗೆ ಮುದ್ದಿನ ಮಾವ ಒಳಗಿಂದ ಮೇಡಮ್ ಆರಾಧನೆ ಐತೆ ಐತೆ ಅಲ್ರಿ ಮೇಡಮ್. ಅದು
2: ಮುದ್ದಿನ ಮಾವ ಒಳಗಿಂದ ಯಾವುದು
3: ಆರಾಧನೆ ಐತೆ ಐತೆ ಅಲ್ರಿ?
2: ಆ ಗೀತೆ ಕೇಳಬೇಕು.
3: ಹೌದ್ರಿ ಮೇಡಮ್.
2: ಈಗ ಆ ಗೀತೆ ಕೇಳಿ ಕರೆ ಮಾಡಿರಿ. ನೀವು ಕೇಳಿರೋ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳ್ರಿ. ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ.

0: హలో హలో అభిలాష,
1: ನಮಸ್ಕಾರ. ಮಾಂತೇಶ್ ನಿಮ್ಮಿನಂತೆ ಧಾರವಾಡ
0: ಧಾರವಾಡದಿಂದ ಮಾಂತೇಶ್ ಅವರು ಮಾತಾಡಿಕತ್ತೀರಿ. ಸ್ವಲ್ಪ ರೇಡಿಯೋ ಸೆಟ್ ಒಂಚೂರು ದೂರ ಇಡ್ರಿ.
1: ಮೇಡಮ್ ಬಂದ ಮಾಡೇನಿ, ನಾ ರೇಡಿಯೋ ಬಂದ ಮಾಡೇನಿ.
0: ಹೌದಾ, ಏಕೋ ಆಗ್ತಾ ಇತ್ತು. ನಮ್ದು ಈ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
1: ಕೇಳ್ತಾ ಇದೀವಿ ನೋಡ್ರಿ ಮೇಡಮ್.
0: ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಹೇಳ್ರಿ
1: ಮೇಡಮ್. ನಾಲ್ಕು ನಿಮಿಷ ಐತೆ ಹಾಡೋದು.
0: ಹ್ಮ್,
1: ಭಾಗ್ಯದ ಬಳಿಗಾರ ಹೋಗಿ ಬಾ ಅಂತವ್ರಿಗೆ ಅಂತ.
0: ಯಾವ ಸಿನಿಮಾ
1: ಇದು?
0: ಸೇವಂತಿ. ಸೇವಂತಿಯಿಂದ
1: ಯಾರ ಸಲ ಫೋನ್ ಹಚ್ಚಿರೋ? ಅರ್ಧಮರ್ಧ ಆಗೈತೆ ಅದು ಹಾಡು.
0: ಹ್ಮ್, ನೀ ಕರೆ ಮಾಡ್ತಾ ಇರ್ತೀರಿ ಹಾಗಲೆಲ್ಲ.
1: ಇದೊಂದು ಹದಿನೈದು ಹಿಂದೆ ಮಾಡಿದ್ದೆ, ಅದು ಅರ್ಧ ಹಾಡು. ನಿಮ್ಮ ಹೆಸರು ಏನ್ರಿ ಮೇಡಮ್?
0: ನಂದರಂಜನಿ ಅಂತ ಹೇಳಿ. ಈಗ ಹೇಳ್ರಿ ಮಾತಾಡ್ರಿ. ಈಗ ಕರೆ ಮಾಡಿರಿ, ನಿಮ್ ಗೀತೆನ ಪ್ರಸಾರ ಮಾಡ್ತೀವಿ. ಹ್ಮ್, ಖುಷಿಯಾಗಿ ಗೀತೆ ಕೇಳ್ರಿ. ಈಗ ನಿಮ್ ಕರೆ ಸಿಕ್ಬಿಡ್ತು, ನಿಮ್ ಗೀತೆ ಬರ್ತಾ ಇದೆ ಕೇಳ್ರಿ. ಕರೆ ಮಾಡಿದ ಧನ್ಯವಾದ, ನಮಸ್ಕಾರ. ಕೇಳ್ರಿ.

0: ಹಲೋ, ಅಭಿಲಾಷ ಕಾರ್ಯಕ್ರಮದ ಕೊನೆಯ ಕರೆ ಇದು.
1: ಹಲೋ ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ಹಲೋ, ನಾವು ತುಪ್ಪದ ಕುರಟಿಯಿಂದ ಮಾತಾಡ್ತೀವಿ ರೀ.
0: ತಮ್ಮ ಹೆಸರು?
1: ಪಂಪಾಪತಿ ಅಂತ ಹೇಳಿ.
0: ಪಂಪಾಪತಿಯವರು?
1: ಹ್ಞೂ ರೀ.
0: ಪಂಪಾಪತಿಯವರಿಗೆ ಯಾವ ಗೀತೆ ಕೇಳಬೇಕು ಅಂತ ಕರೆ ಮಾಡಿರಿ?
1: ನಮಗೆ ಮಲ್ಲಮ್ಮನ ಪವಾಡದಿಂದ ಶರಣೆಂಬೆನ ಶಶಿಭೂಷಣ ಅಂತ ಐತಲ್ರಿ,
0: ಆ ಗೀತೆ ಬೇಕಾ? ಆಯ್ತು, ನಿಮಗೋಸ್ಕರ, ನಿಮ್ಮ ಮನೆಯ ಎಲ್ಲರಿಗೋಸ್ಕರ ಈಗ ಆ ಗೀತೆನ ಪ್ರಸಾರ ಮಾಡ್ತೀವಂತ. ಈ ಕರೆ ಸಿಕ್ಬಿಡ್ತು, ಹೆಂಗ ಸಿಗತ್ತದ?
1: ಬಹಳ ಖುಷಿ ಆಗೈತ್ರಿ ಇವತ್ತ.
0: ಹ್ಮ್, ಎಷ್ಟು ದಿನದ ಮೇಲೆ ಕರೆ ಸಿಕ್ತ ನಿಮ್ಗ?
1: ಈಗಾಗಲೇ ಒಂದ್ 3 ತಿಂಗಳ 4 ತಿಂಗಳಾಗಿತ್ತು.
0: ಒಳ್ಳೇದು, ಹಿಂಗೆ ಕರೆ ಮಾಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರಿ ಅಂತ ಕರೆ ಮಾಡಿದ್ ಧನ್ಯವಾದ. ನಿಮ್ ಗೀತೆ ಬರ್ತದ ಕೇಳ್ರಿ.
1: ಆಯ್ತು, ಬರ್ರಿ. ಧನ್ಯವಾದ.
0: ನಮಸ್ತೆ.
1: ನಮಸ್ತೆ.

0: ಇದುವರೆಗೆ ಹಲೋ ಅಭಿಲಾಷಾ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ನೀಡಿದವರು ಮಂಜುನಾಥ್ ಹಡಗ್ಲಿ ಹಾಗೂ ನಾಗರಾಜ್ ಭಟ್. ನಾನು ನಿಮ್ಮೊಂದಿಗೆ ಮಾತನಾಡಿದ್ದು ರಂಜನಿ ಕೆರೂರ್. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ, 2:30ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi holds delegation-level talks with Indonesian President Prabowo Subianto in Jakarta. MOUs exchanged in several areas including critical minerals, technology, agriculture and maritime security. Prime Minister Modi conferred Indonesia's highest honour, Bintang Adipurna, of the Republic of Indonesia in Jakarta. Gujarat High Court upholds death sentence for 38 accused and life term for 11 persons in 2008 Ahmedabad serial blast case. President Draupadi Murmu flags off trophies of Durand Cup Tournament 2026 in New Delhi today. And southwest monsoon to further advance into parts of Gujarat, Haryana, Punjab and Rajasthan during next 3 days. Prime Minister Narendra Modi held delegation-level talks with his Indonesian President Prabowo Subianto in Jakarta to review the full spectrum of bilateral ties and provide fresh momentum to the comprehensive strategic partnership between the

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಇನ್ನ ಎರಡು ಮೂರು ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಯಲ್ಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸಿಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು

0: ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು, ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು

0: ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 2,14,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 1,45,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 11,38,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೇಳುವರೆ, ಇನ್ನು ಮುಂದೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:05. ಮಧ್ಯಾಹ್ನದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು 5:30 ವರೆಗೆ ಕೇಳಲಿದ್ದೀರಿ.

0: ಆಕಾಶವಾಣಿ ಧಾರವಾಡ. ಸಮಯ 5:30:03. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಎನ್ಪಿಎಸ್ ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, ಎನ್ಪಿಎಸ್ ಸಂಚಯ್ ಹಂಗಂದ್ರೇನು?
1: ಎನ್ಪಿಎಸ್ ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು ಎನ್ಪಿಎಸ್ ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಎನ್ಪಿಎಸ್ ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.
0: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1424, 244-344-1515 ಹಾಗೂ 244-344-1416. ಧಾರವಾಡದ ಎಸ್ಟಿಡಿ ಕೋಡ್ 0836.

ಕಂಠಿ ಚಿತ್ರದ ಗೀತೆ ಇದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಎಸ್ ಚಿತ್ರ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಸಣದ ಹೂ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆ ಇದು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮೊದಲ ಸಲ ಚಿತ್ರದ ಗೀತೆ ಇದು. ಗಾಯಕರು ಅನುರಾಧ ಭಟ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ದೇವರಗುಡಿ ಚಿತ್ರದ ಗೀತೆ ಇದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
1: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನ್ನಿಂಗ್ಹ್ಯಾಮ್ ರೋಡ್
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443414 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ಸೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
3: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
4: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
3: ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ.
4: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ, ಪಾಪ ಬಿಳಿ ಅಂಗಿಯಲ್ಲ ಹಾಳಾಗುತ್ತು.
5: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
4: ಬದುಕ್ ಮನುಷ್ಯ ಬಿಡ್ರಿ ಅಂಕಲ್. ಏನೋ ನೋಡಲ್ದ ಉಗುಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
5: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
3: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೋ ಇಲ್ಲ.

0: ಅಂತ ನಮಗ.
1: ಅಪ್ಪ ತಪ್ಪು ನಿಂದ ಹೌದಿಲ್ಲೋ ಒಪ್ಕೋ.
2: ನೀವೇನಂತೀರಿ ಡ್ರೈವರ್?
3: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
2: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
0: ರೈಟ್.

0: also sustained injuries during the rescue operation and has been admitted to hospital. The Keralam State Disaster Management Authority said the collapse occurred when debris accumulated during the excavation for the tunnel construction site slid down. Work at the site had been suspended on Monday due to incessant rain. Vehicles at the site were also buried in the landslide. Wayanad has been experiencing heavy rainfall since yesterday. A red alert has been issued for Wayanad and Kozhikode districts. In FIFA World Cup, defending champions Argentina will take on Egypt in round of 16 match in Atlanta tonight. Later in another round of 16 clash, Switzerland will face Colombia in Vancouver. Belgium defeated United States 4-1 in the round of 16 clash in Seattle to secure their place in the quarterfinals of the tournament. Belgium will now face Spain in the quarterfinals at the Los Angeles Stadium on Friday. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಅಧಿಕ ರಕ್ತದೊತ್ತಡ. ಭಾಗವಹಿಸುತ್ತಾರೆ ಡಾ ಶಿವಕುಮಾರ್ ಕೆ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್. 7:45 ಶ್ರವಣ ಬೆಳಗೊಳದ ಶಾಸನಗಳು ಮಾತನಾಡುತ್ತಾರೆ ಡಾ ಬಿವಿ ಶಿರೂರ್. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಆಕ್ಯುಪಂಕ್ಚರ್, ಈ ಬಗ್ಗೆ ಡಾ ಪೂಜಾ ಬೊಮ್ಮನಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಸಿಜಿಎಚ್ಎಸ್, ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ. ಈ ಕುರಿತು ಉತ್ತರ ಕರ್ನಾಟಕ ಭಾಗದ ಕಾರ್ಯದರ್ಶಿ ರಮೇಶ್ ಎ ಜೋಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. 10:00 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎಂ ನರ್ಮದಾ ಅವರ ವಯಲಿನ್ ವಾದನ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಲಹಳ್ಳಿಯ ಚಂದ್ರವ್ವ, ಶಿವಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ದಪ್ಪಿನಾಟ ಕೇಳುತ್ತೀರಿ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಡಾ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾ ಗುರುರಾಜ್ ಪಾಟೀಲ್. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾ ರಾಮನ್. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಬೆಂಗಳೂರು ಕೇಂದ್ರದಿಂದ. 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಮಚಂದ್ರ ವಿ ಹೆಗಡೆ ಅವರ ರುದ್ರವೀಣಾ ವಾದನ. 9:05 ಇಂದಿರಾ ಜಗದೀಶ್ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಗೀತ ರಾಮಾಯಣದ ಮರುಪ್ರಸಾರ. ಮೂಲ ರಚನೆ ಜಿ ಡಿ ಮುಡ್ಗಳ್ಕರ್. ಕನ್ನಡ ರೂಪಾಂತರ ಡಾ ಶ್ರೀನಿವಾಸ್ ತೋಫ್ಖಾನೆ. ಸಂಗೀತ ಸಂಯೋಜನೆ ಸುಧೀರ್ ಭಡ್ಕೆ. ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡ್ಖಿಂಡಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಂಡೇನಟ್ಟಿಯ ಮಹಾದೇವಪ್ಪ ಶಿವಪ್ಪ ಅವರ ಅಧಿ ಮತ್ತು ಸಂಗಡಿಗರಿಂದ ದೊಡ್ಡಾಟದಲ್ಲಿ ರಾಮ ಶತಮುಖರ ಯುದ್ಧ

0: ಸನ್ನಿವೇಶ ಕೇಳುತ್ತೀರಿ. 11 ಗಂಟೆಗೆ ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ. 11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೊಹಸೀನ್ ಖಾನ್ ಅವರ ಸಿತಾರ್ ವಾದನ. 12:05ಕ್ಕೆ ವನಿತಾ ವಿಹಾರ ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳುತ್ತೀರಿ. ನಂತರ ಕಾರ್ಯಕ್ರಮ ವಿವರಣೆ ಮುಂದುವರೆಯುವುದು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಕಾರ್ಯಕ್ರಮ ವಿವರಣೆ ಮುಂದುವರೆಯುತ್ತದೆ. ನಾಳೆ 12:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿಯ ವಿಶ್ವನಾಥ ವಿಠಲ ದೇವದಾಸ್ ಮತ್ತು ಸಂಗಡಿಗರಿಂದ ಸಂಬಾಳವಾದನ ಕೇಳುತ್ತೀರಿ. 12:30ಕ್ಕೆ ಕಾರ್ಯಕ್ರಮ ನಿಮ್ಮೊಂದಿಗೆ. 2:40ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿರಂಗದಲ್ಲಿ ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ರೈತರಾದ ಬಸವರಾಜ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕು ಬೀಳಗಿಯ ಸಂತೋಷ್ ವಿಠಲ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 7:45ಕ್ಕೆ ಜುಬೇದಾಬಾಯ್ ಸೌಣೂರ್ ಅವರಿಂದ ರಂಗಗೀತೆಗಳು. 8:00ಕ್ಕೆ ಕಾರ್ಯಕ್ರಮ ಮಹಿಳಾವಾಣಿ. ಈ ಕಾರ್ಯಕ್ರಮದಲ್ಲಿ ಧಾರವಾಡದ ಜಯಶ್ರೀ ಪಾಟೀಲ್ ಕುಲಕರ್ಣಿ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟೀಯ ಕ್ರೀಡಾಪಟು ಹಾಗೂ ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಕ್ಕೆ ನಾಟಕ ಪೇಯಿಂಗ್ ಗೆಸ್ಟ್, ಮೂಲ ಮರಾಠಿ ರಚನೆ ಅಭಿರಾಮ ಭಡ್ಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಿ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ, ನೂಲ್ಗೇರಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಡಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಗಳವಾರ ಜುಲೈ 7ರಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಅದರ ಲಕ್ಷಣಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414 2444415 ಹಾಗೂ 2443416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ.
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ.
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ.
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ. ಕೇಳು ಗೆಳತಿ ಅನ್ನೋ ಬಾನ್ ಉಲಿಯ ಪ್ರಸಾರದ ಅಮೃತವತಿ.
0: ಹಂಗಾದ್ರ ಕೇಳು ನೀ ಗೆಳತಿ,
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಕ್ಕ.
2: ಆಕಾಶವಾಣಿ ಧಾರವಾಡ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
2: ಸಮಯ 6:20 ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
5: ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ವೈಶ್ವಿಕ ಶಾಂತಿ ಸ್ಥಿರತಾಯೈ ಭಾರತ ಇಂಡೋನೇಷ್ಯಾ ದೇಶಯೋರ ರಣನೀತಿಕ ಸಂಧಿ ಸುದೃಢೀಕರಣಾಯ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಹ್ವಾನಂ. ಜಕಾರ್ತಾಯಾಂ ಇಂಡೋನೇಷ್ಯಾ ಸಂಸದಃ ಸಂಯುಕ್ತ ಸತ್ರಂ ಚ ಸಂಬೋಧಿತವಾನ್. ಭಾರತ ಇಂಡೋನೇಷ್ಯಾ ದೇಶಯೋರ್ಮಧ್ಯೆ ಮಹತ್ವಪೂರ್ಣ ಖನಿಜ ನವೋನ್ಮೇಷೀ ಪ್ರೌದ್ಯೋಗಿಕೀ ಕೃಷಿ ಅಥ ಸಾಮುದ್ರಿಕ ಸುರಕ್ಷಾ ಇತ್ಯಾದಿಷು ವಿವಿಧ ವಿಷಯೇಷು ಪ್ರಮುಖ ಸಂಧಿಪತ್ರಾಣಿ ಪರಸ್ಪರಂ ವಿನಿಮಯೀಕೃತಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಕಾರ್ತಾ ನಗರೆ ಇಂಡೋನೇಷ್ಯಾ ದೇಶಸ್ಯ ಸರ್ವೋಚ್ಚ ನಾಗರಿಕ ಸಮ್ಮಾನೇನ ಬಿಂತಂಗ್ ಆದಿಪೂರ್ಣ ಇತ್ಯುಪಾಧಿನಾ ಸಮಲಂಕೃತಃ. ಕೇರಳ ರಾಜ್ಯಸ್ಯ ವಯನಾಡ್ ಜನಪದೆ ಏಕಸ್ಮಿನ್ ಸುರಂಗ ಮಾರ್ಗ ನಿರ್ಮಾಣ ಸ್ಥಳೇ ಸಂಜಾತೇನ ದಾರುಣ ಪಂಕಪಾತೇನ ತ್ರಯಃ ಜನಾಃ ಪಂಚತ್ವೇ ವಿಲೀನಾಃ. ಭಾರತೀಯ ಋತು ವಿಜ್ಞಾನ ವಿಭಾಗಸ್ಯ ಪೂರ್ವಸೂಚನಾನುಗುಣಂ ಆಗಾಮಿಷು ತ್ರಿಷು ದಿನೇಷು ದೇಶಸ್ಯ ವಿಭಿನ್ನೇಷು ಪ್ರಾಂತೇಷು ವಿಶೇಷತಃ ಗುಜರಾತ್ ಹರಿಯಾಣ ಪಂಜಾಬ್ ಅಥ ರಾಜಸ್ಥಾನಸ್ಯ ಚ ಕೇಷುಚಿತ್ ಕ್ಷೇತ್ರೇಷು ಪ್ರಾವೃತ್ ಸ್ಥಿತಿಃ ಸರ್ವಥಾ ಅನುಕೂಲ ವರ್ತತೆ. ಅಪಿ ಚ ಪುರುಷ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಅಂತಾರಾಷ್ಟ್ರೀಯ ಶೃಂಖಲಾಯಾಃ ದ್ವಿತೀಯ ತೃತೀಯ ದ್ವಂದ್ವೇ ಭಾರತಂ ಅದ್ಯ ರಾತ್ರೌ ನಾಟಿಂಗಮ್ ನಗರಸ್ಯ ಟ್ರೆಂಟ್ ಬ್ರಿಡ್ಜ್ ಇತ್ಯಸ್ಯ ಇಂಗ್ಲೆಂಡ್ ದಲೇನ ಸಹ ಸ್ಪರ್ಧಿಷ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಜಕಾರ್ತಾ ನಗರೆ ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಬೋವೋ ಸುಬಿಯಾಂತೋ ಇತ್ಯನೇನ ಸಹ ದ್ವಿಪಕ್ಷೀಯ ಸಂಬಂಧಂ ಸುದೃಢಂ ಕರ್ತುಂ ಸಹೈವ ದ್ವಯೋಃ ದೇಶಯೋಃ ವ್ಯಾಪಕ ರಣನೀತಿಕ ಸಂಧೇಃ ಕೃತೆ ನೂತನ ಊರ್ಜಾಂ ಪ್ರದಾತುಂ ಪ್ರತಿನಿಧಿ ಮಂಡಲ ಸ್ತರೀಯಂ ವಿಚಾರ ವಿನಿಮಯಂ ಅಕಾರಿ. ದ್ವಯೋಃ ರಾಜನೇತ್ರೋಃ ಸಮುಪಸ್ಥಿತೌ ರಕ್ಷಾ ಮಹತ್ವಪೂರ್ಣ ಖನಿಜ ಕೃಷಿ ಸಾಮುದ್ರಿಕ ಸಹಯೋಗ ನವೋನ್ಮೇಷಿ ಪ್ರೌದ್ಯೋಗಿಕಿ ಇತ್ಯಾದಿಷು ವಿವಿಧ ಕ್ಷೇತ್ರೇಷು ಅನೇಕಾನಿ ಸಂಧಿಪತ್ರಾಣಿ ಹಸ್ತಾಕ್ಷರಿತಾನಿ. ಉಭಾಭ್ಯಾಂ ನೇತೃಭ್ಯಾಂ ಜಕಾರ್ತಾ ನಗರೆ ಭಾರತೀಯ ಪ್ರಬಂಧ ಸಂಸ್ಥಾನ ಬೆಂಗಳೂರು ಇತ್ಯಸ್ಯ ಏಕಾಂ ನೂತನಾಂ ಶಾಖಾಂ ಸಂಸ್ಥಾಪಯಿತುಂ ಸಹಮತಿ ಚ ವ್ಯಕ್ತೀಕೃತಾ. ಸಂಭಾಷಣಾವಧೌ ಉಭಾಭ್ಯಾಂ ಭಾರತ ಇಂಡೋನೇಷ್ಯಾ ವ್ಯಾಪಕ ರಣನೀತಿಕ ಸಂಧಿ ಸುದೃಢೀಕರಣಾಯ ಸ್ವಕೀಯ ಪ್ರತಿಬದ್ಧತಾ ಪುನಃ ಸಂಶೋಧಿತಾ. ಜಕಾರ್ತಾಯಾಂ ರಾಷ್ಟ್ರಪತಿನಾ ಪ್ರಬೋವೋ ಇತ್ಯನೇನ ಸಹ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಪ್ರಾವೋಚತ್ ಯತ್ ಪರಸ್ಪರಂ ವರ್ಧಮಾನೇನ ವಿಶ್ವಾಸೇನ ರಕ್ಷಾ ಸುರಕ್ಷಾ ತಥಾ ಸಾಮುದ್ರಿಕ ಕ್ಷೇತ್ರೇಷು ಅಸ್ಮದೀಯ ಪಾರಸ್ಪರಿಕ ಸಹಯೋಗಃ ಸುದೃಢಃ ಜಾತಃ.
6: ಭಾರತ ಔರ್ ಇಂಡೋನೇಷ್ಯಾ ಕೆ ಲಿಯೆ ಗರೀಬಿ ಕೋ ಪರಾಸ್ತ ಕರ್ನಾ ಔರ್ ಅಪನೆ ನಾಗರಿಕೋ ತಕ್ ಕಲ್ಯಾಣಕಾರಿ ಯೋಜನಾಓ ಕಾ ಲಾಭ ಪಹುಂಚಾನಾ ಸರ್ವೋಚ್ಚ ಪ್ರಾಥಮಿಕತಾ ಹೈ. ಹಮನೆ ಇಂಡೋನೇಷ್ಯಾ ಕೆ ಸಾಥ್ ಅಪನಿ ಮಿಡ್ ಡೇ ಮಿಲ್ ಸ್ಕೀಮ್ ಔರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆ ಸಲ್ಯೂಷನ್ ಸಾಝಾ ಕಿಯೆ ಹೈ. ಅಬ್ ಹಮ್ ಇಸ್ ಸಹಯೋಗ ಕೋ ನೆಕ್ಸ್ಟ್ ಲೆವಲ್ ಪರ್ ಲೇಕರ್ ಜಾ ರಹೆ ಹೈ.
5: ಇಂಡೋನೇಷ್ಯಾ ದೇಶಸ್ಯ ಸರ್ವೋಚ್ಚ ನಾಗರಿಕ ಸಮ್ಮಾನೇನ

ಆಕಾಶವಾಣಿ ಅವಲೋಕನ ವಿಷಯ ಸಹಕಾರದಿಂದ ಸಮೃದ್ಧಿ ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ ಗ್ರಾಮೀಣ ಸಾಲ ಸೌಲಭ್ಯ ಹೈನುಗಾರಿಕೆ ಮೀನುಗಾರಿಕೆ ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6 ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮೀಣ ಭಾರತದ ಶೇಕಡ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ ರೈತರು ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ಈಗ ಇವು ರಸಗೊಬ್ಬರ ಮಾರಾಟ ಜನೌಷಧಿ ಕೇಂದ್ರಗಳು ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025 ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ 2027 ಮಾರ್ಚ್ 31 ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ ಈಗಾಗಲೇ 63,428 ಹೆಚ್ಚು ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಅಲ್ಲದೆ 42,700 ಹೆಚ್ಚು ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು ಶೇಕಡ 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ ರಫ್ತು ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ

0: ಕೃತಕ ಬುದ್ದಿಮತ್ತೆ ಆಧಾರಿತ ಸಹಕಾರ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ. ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳುವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
8: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲದ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ

0: ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ

0: ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
2: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
9: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
8: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
10: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
12: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
11: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
12: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
11: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
13: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೇ ಹೋ.
14: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
13: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ

0: योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
1: सच?
0: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
1: समझ गया।
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: Mysore sandal.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-680-3100. Fortis Hospital, Cunningham Road. With you for life.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳುತ್ತೀರಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಅಧಿಕ ರಕ್ತದೊತ್ತಡ. ಭಾಗವಹಿಸುತ್ತಿರುವ ತಜ್ಞರು ಡಾಕ್ಟರ್ ಶಿವಕುಮಾರ್ ಕೆ. ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಉಮೇಶ್ ತಳವಾಯಿ ಹಾಗೂ ಅನಿಲ್ ಹಂಚಿನ್ಮನಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ
2: ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ
2: ಚರ್ಮ ರೋಗ ವಿಭಾಗ ಮನೋರೋಗ ವಿಭಾಗ
1: ಕಿವಿ ಮೂಗು ಗಂಟಲು ರೋಗ ವಿಭಾಗ
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ

0: ಧಾರವಾಡ.
1: ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಅಧಿಕ ರಕ್ತದೊತ್ತಡ. ಈ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಶಿವಕುಮಾರ್ ಎ. ಕುರುವಿನ ಶೆಟ್ಟಿಯವರು. ಮೊದಲು ಡಾಕ್ಟರ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಡಾಕ್ಟರ್ ಶಿವಕುಮಾರ್ ಕುರುವಿನ ಶೆಟ್ಟಿಯವರು ಮೂಲತಃ ಧಾರವಾಡದವರು. ತಮ್ಮ ಎಂಬಿಬಿಎಸ್ ಪದವಿಯನ್ನು 2020ರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಶೋಧನಾ ಸಂಸ್ಥೆಯಿಂದ, ಅಲ್ಲದೆ ಡಿಎನ್ಬಿ ಪದವಿಯನ್ನು 2025ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯ ಬೆಂಗಳೂರಿನ ಭಗವಾನ್ ಮಹಾವೀರ್ ಜೈನ್ ಮೆಡಿಕಲ್ ಕಾಲೇಜಿನಿಂದ ಪಡೆದಿದ್ದಾರೆ. ಸದ್ಯ ಇವರು ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಚಿಕಿತ್ಸಾ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಈಗ ಡಾಕ್ಟರ್ ಶಿವಕುಮಾರ್ ಅವರು ಅಧಿಕ ರಕ್ತದೊತ್ತಡದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಕೇಳೋಣ.
3: ನಮಸ್ಕಾರ ಎಲ್ಲರಿಗೂ. ಇಂದು ನಾವು ರಕ್ತದೊತ್ತಡದ ಬಗ್ಗೆ ಮಾತನಾಡೋಣ. ನಮ್ಮ ಹೃದಯವು ರಕ್ತನಾಳಗಳ ಮೂಲಕ ರಕ್ತ ಹರಿಯುವ ಶಕ್ತಿಯಾಗಿದೆ. ಅದು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿನ ರಕ್ತದೊತ್ತಡ ಸಂಖ್ಯೆಗಳು ನಿರಂತರವಾಗಿ ಹೆಚ್ಚು ಇರುತ್ತದೆ. ಅಂದರೆ 130/80. ಮೇಲಿನದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, ಅಂದರೆ ಇದು ಹೃದಯದ ಪಂಪಿಂಗ್ ಕೆಪಾಸಿಟಿಯನ್ನು ತೋರಿಸುತ್ತದೆ. ಡಯಾಸ್ಟೋಲಿಕ್ ಬಿ ಪಿ ಎಂದರೆ ಇದು ಎರಡು ಎದೆ ಬಡಿತಗಳ ನಡುವಿನ ವಿಶ್ರಾಂತಿ. ಸಾಮಾನ್ಯವಾಗಿ ಇದು 120/80 ಕೆಳಗೆ ಇರುತ್ತದೆ. ನಾವು ವಿಶ್ವದ ಅಧಿಕ ರಕ್ತದೊತ್ತಡದ ದಿನವನ್ನು ಪ್ರತಿ ವರ್ಷ ಮೇ 17ರಂದು ಆಚರಿಸುತ್ತೇವೆ. ಈ ವರ್ಷ ಅದರ ಘೋಷವಾಕ್ಯ ಏನೆಂದರೆ ಅಧಿಕ ರಕ್ತದೊತ್ತಡ ಒಟ್ಟಾಗಿ ನಿಯಂತ್ರಿಸೋಣ ಅಂತ ಈ ವರ್ಷ ಆಚರಿಸಿದ್ದಾರೆ. ಈಗ ಅಧಿಕ ರಕ್ತದೊತ್ತಡ ಬರುವ ಕಾರಣಗಳೆಂದರೆ ಹಲವಾರು ಇದೆ. ಅದರಲ್ಲಿ ಹೆಚ್ಚುತ್ತಿರುವ ವಯಸ್ಸು, ಹೊಟ್ಟೆಯ ಬೊಜ್ಜು, ಜೀವನ ಶೈಲಿಯ ಅಂಶಗಳು, ಜಡ ಜೀವನ ಶೈಲಿ, ಮಾನಸಿಕ ಒತ್ತಡ, ದೈಹಿಕ ಚಟುವಟಿಕೆಗಳ ಕೊರತೆ. ಈಗ ಆಹಾರಗಳ ಬಗ್ಗೆ ಮಾತನಾಡುವುದಾದರೆ ಹೆಚ್ಚಿನ ಉಪ್ಪಿನ ಸೇವನೆ, ಕೊಬ್ಬಿನಾಂಶ ಆಹಾರ ಅತಿಯಾದ ಸೇವನೆ, ಮತ್ತು ಕಾಫಿ ಟೀಯನ್ನು ಹೆಚ್ಚಾಗಿ ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳ ಸೇವನೆ, ಈಗ ಬೇಕಿಂಗ್ ಸೋಡಾ ಹಾಕಿದ ಬೇಕರಿ ಉತ್ಪನ್ನಗಳನ್ನು ಸೇವಿಸುವುದು, ಕರಿದ ಆಹಾರಗಳ ಹೆಚ್ಚು ಸೇವನೆ. ಈಗ ಕೆಲವೊಬ್ಬರು ಕೆಟ್ಟ ವ್ಯಸನಗಳನ್ನು ಮಾಡುತ್ತಿರುತ್ತಾರೆ. ಅದು ಬೀಡಿ, ಸಿಗರೇಟ್, ತಂಬಾಕು ಜಗಿಯುವುದು, ಮತ್ತು ಮದ್ಯಪಾನವನ್ನು ಮಾಡುವುದು. ಈಗ ಮಾರ್ಪಡಿಸಲಾಗದಂಥ ಅಂಶಗಳೂ ಇದೆ. ಅದರಲ್ಲಿ ವಯಸ್ಸು, ಕೌಟುಂಬಿಕ ಇತಿಹಾಸ, ಅಂದರೆ ತಂದೆ ತಾಯಿಗೆ ಬಿ ಪಿ ಇರುವುದು, ಮತ್ತು ಅನವಂಶೀಯತೆ ಇರುವುದು. ಈಗ ಹೈಪರ್ ಟೆನ್ಷನ್ ಬಗ್ಗೆ ಮತ್ತು ಅದರ ಅಡ್ಡಪರಿಣಾಮಗಳ ಬಗ್ಗೆ ಮಾತನಾಡೋಣ. ಇವಾಗ ಪೇಷಂಟ್ಸ್ ನಮ್ಮ ದವಾಖಾನೆಗೆ ಬರ್ತಿರ್ತಾರೆ ಏನೋ ಅಡ್ಡಪರಿಣಾಮಗಳಾಗಿ. ಈಗ ನಾವು ಹೈಪರ್ ಟೆನ್ಷನ್ಗೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಅದು ಹೃದಯದ ಮೇಲೆ ಪ್ರೆಷರ್ ಆಗಿ ಹೃದಯಾಘಾತ ಆಗ್ಬೋದು, ಎದೆನೋವು ಬರ್ಬೋದು, ಹೃದಯ ವೈಫಲ್ಯ ಆಗ್ಬೋದು, ದೀರ್ಘಕಾಲದ ಮೂತ್ರಪಿಂಡದ ವೈಫಲ್ಯ ಆಗ್ಬೋದು. ಈಗ ಒಬ್ಬೊಬ್ಬರು ಎಮರ್ಜೆನ್ಸಿಯಲ್ಲಿ ಪಾರ್ಶ್ವವಾಗಿ ಬಂದಿರ್ತಾರೆ, ಅವರೊಳಗೆ ಮೆದುಳೊಳಗೆ ಬ್ಲೀಡಿಂಗ್ ಆಗಿರೋ ಚಾನ್ಸಸ್ ಇರ್ತೈತಿ. ಇದು ಜೀವಕ್ಕೆ ಕಂಟಕವಾಗುವ ಪರಿಸ್ಥಿತಿಗೆ ಕಾರಣವಾಗುತ್ತದೆ. ಸೊ ಇನ್ನು ಕೆಲವೊಬ್ಬರು ವಯಸ್ಕರಲ್ಲಿ ಸ್ವಲ್ಪ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಆಗಿಯೂ ಕಂಡು ಬರ್ಬೋದು. ಅದು ಏನಂತಂದರೆ ಎದೆ ಭಾರ, ಉಸಿರಾಟದ ತೊಂದರೆ, ತಲೆ ಸುತ್ತು, ತೀವ್ರ ತಲೆನೋವು, ದೃಷ್ಟಿದೋಷಗಳು, ಒಬ್ಬೊಬ್ಬರಿಗೆ ಮೂಗಿನಿಂದ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಸಿಂಪ್ಟಮ್ಸ್ ನಾನ್ ಸ್ಪೆಸಿಫಿಕ್ ಆದ್ರೂ ನೀವು ಡಾಕ್ಟ್ರಿಗೆ ಹತ್ರ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು. ಆವಾಗ ಬಿ ಪಿ ಜಾಸ್ತಿ ಇದ್ದರೆ ನಾವು ಅದನ್ನು ನೋಡಿ ಮಾನಿಟರ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಈಗ ಅಧಿಕ ರಕ್ತದೊತ್ತಡವನ್ನು ನಾವು ಒಂದು ಸೈಲೆಂಟ್ ಕಿಲ್ಲರ್, ಮೂಕ ಹಂತಕ ಎಂದು ಕರೆಯುತ್ತೇವೆ. ಯಾಕಂತಂದ್ರೆ ಇದು ಯಾವುದೇ ರೋಗ ಲಕ್ಷಣಗಳನ್ನು ತೋರಿಸೋದೇ ಇಲ್ಲ. ಈಗ ಓ ಪಿ ಡಿಗೆ ಬಂದಾಗ ಅವ್ರದ್ದು ಬಿ ಪಿ 180/200 ಇರ್ತೈತೆ. ಆದರೂ ಅವರು ಪೇಷಂಟ್ ಹೇಳ್ತಾರೆ ನಾವೆಲ್ಲ ನಾರ್ಮಲ್ ಅದೇವ್ರಿ, ನನಗೇನು ಬಿ ಪಿನೇ ಇಲ್ಲ ಅಂತಾರೆ. ಅದಕ್ಕೆ ನಾವು ಅವರಿಗೆ ತಿಳಿಸಿ ಹೇಳಿ ಮತ್ತೆ ಮಾನಿಟರ್ ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಆವಾಗ ಯಾವಾಗಲೂ ಒಂದು 4-5 ರೀಡಿಂಗ್ ಜಾಸ್ತಿ ಇದ್ದಾಗ ನಾವು ಅದನ್ನು

ಅಧಿಕ ರಕ್ತದೊತ್ತಡ ಅಂತ ಡಯಾಗ್ನೋಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಅದರ ಅಡ್ಡ ಪರಿಣಾಮಗಳನ್ನು ಮತ್ತು ಅದರ ಕಾಂಪ್ಲಿಕೇಶನ್ಸನ್ನು ನಾವು ದೂರ ನಮ್ಮ ಜೀವನದಿಂದ ದೂರ ಇಡ್ಬೋದು. ಆಮೇಲೆ ಇವಾಗ ನಮ್ಮ ಘೋಷವಾಕ್ಯದ ಪ್ರಕಾರ ಇದು ಒಂದು ಎಲ್ಲರೂ ಒಗ್ಗೂಡಿ ಅಧಿಕ ರಕ್ತದೊತ್ತಡವನ್ನು ತಡೆಯುವ ಒಂದು ನಮ್ಮ ಜವಾಬ್ದಾರಿ ಆಗಿದೆ. ಈಗ ಅಧಿಕ ರಕ್ತದೊತ್ತಡವನ್ನು ಹೆಂಗೆ ಗುಣಪಡಿಸ್ಬೋದು ಅಂತಂದರೆ, ಇವಾಗ ಯಾರೋ ಒಬ್ಬರು ದವಾಖಾನೆ ಹೋಗಿರ್ತಾರೆ, ಅವಾಗ ಬಿ ಪಿ ಚೆಕ್ ಮಾಡಿಕೊಂಡಾಗ ಅವ್ರದ್ದು ಬಿ ಪಿ ಈಗ 180 ಐತಿ, ಈಗ ಕಾಂಪ್ಲಿಕೇಶನ್ಸ್ ಆಗಿ ಬಂದಿರ್ತಾರೆ, ಅವ್ರಿಗೂ ಬಿ ಪಿ ಇರ್ತೈತಿ. ಅವಾಗ 100% ನಾವು ಟ್ರೀಟ್ಮೆಂಟ್ ತೊಗೊಳಬೇಕು, ಸ್ಟಾರ್ಟ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಇನ್ನೂ ಅದು ಜೀವಕ್ಕೆ ಅಪಾಯ ಆಗ್ತೈತಿ. ಸೊ ಇದನ್ನೆಲ್ಲ ತಡೆಯೋಕ್ಕೆ ನಾವು ಜೀವನ ಶೈಲಿಯನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕು. ಆರೋಗ್ಯಕರ ಜೀವನ ಶೈಲಿ ಅಂದರೆ ಏನು? ಇವಾಗ ಕೆಲಸದ್ದೆಲ್ಲ ಟೆನ್ಷನ್ ತೊಗೊಂತಾರೆ, ಪ್ರೆಷರ್ ತೊಗೊಂತಾರೆ. ಸೊ ಕೆಲಸ ಮತ್ತು ಜೀವನದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಮತ್ತು ಟೈಮ್ ಟು ಟೈಮ್ ಸರಿಯಾಗಿ ನಿದ್ದೆ ಮಾಡಬೇಕು. ಈಗ ವ್ಯಾಯಾಮ ಮಾಡಂತಾರೆ, ಅದು ವ್ಯಾಯಾಮ ಮಾಡಿದರೆ ಒಂದು 30-40 ನಿಮಿಷ ಅವರಿಗೆ ವಯಸ್ಸಿಗೆ ತಕ್ಕಂಗೆ ಶಕ್ತಿ ತಕ್ಕಂಗೆ ವ್ಯಾಯಾಮ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ವಾಕಿಂಗ್ ಅಂತಂದರೆ ಬ್ರಿಸ್ಕ್ ವಾಕಿಂಗ್, 1 ನಿಮಿಷ ಒಳಗೊಂದು 30-40 ಹೆಜ್ಜೆ ಇಡಬೇಕಾಗುತ್ತೆ. ಒಂದು ವಾರದಲ್ಲಿ ಒಂದು 30-40 ನಿಮಿಷ 4-5 ದಿನ 6 ದಿನದವರೆಗೆ ವ್ಯಾಯಾಮ ಮಾಡಬೇಕಾಗುತ್ತೆ. ನಾವು ಒಂದಿನ ರೆಸ್ಟ್ ತೊಗೊಳ್ಬೋದು, ಉಳಿದಿದ್ದೆಲ್ಲ ದಿನ ವ್ಯಾಯಾಮ ಮಾಡಬೇಕು. ಈಗ ಧ್ಯಾನ ಮಾಡಬೇಕು, ಒಂದು 15 ನಿಮಿಷ, ಮತ್ತು ಒಂದು 15 ನಿಮಿಷ ಪ್ರಾಣಾಯಾಮ ಮಾಡಿದಾಗ ನಿಮ್ಮ ಶರೀರದ ಮೇಲೆ ಒಂದು ಸಮತೋಲನದ ವಾತಾವರಣ ಬೀರುತ್ತದೆ. ಸೊ ಈಗ ಆಹಾರದ ಪದ್ಧತಿ ಅಲ್ಲಿ ಭಾಳ ಚೇಂಜ್ ಆಗ್ಬಿಟ್ಟೈತಿ ಈಗ ಸಿಟಿ ಲೈಫ್ ಒಳಗೆ. ಸೊ ಕಡಿಮೆ ಕೊಬ್ಬು, ಉಪ್ಪು ಕಡಿಮೆ ತಿನ್ನಬೇಕು, ಆಮೇಲೆ ಕಾಯಿಪಲ್ಲೆ ಜಾಸ್ತಿ ತಿನ್ನಬೇಕು. ಮತ್ತು ಈಗ ಯಾರಾದರೂ ಮದ್ಯಪಾನ ಮತ್ತು ಬೀಡಿ ಸಿಗರೇಟ್ ಮಾಡೋ ಅಂತಿದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕಾಕೈತಿ. ಈಗ ಒಂದು ಡಯೆಟ್ ಅಂತ ಪರ್ಟಿಕ್ಯುಲರ್ಲಿ ಅಧಿಕ ರಕ್ತದೊತ್ತಡಕ್ಕೇ ಒಂದು ಗೈಡ್ಲೈನ್ಸ್ ಇದೆ. ಸೊ ಇದು ಯುರೋಪಿಯನ್ ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಬೇಕಾಗುತ್ತೆ. ಡೈಟರಿ ಅಪ್ರೋಚ್ ಟು ಸ್ಟಾಪ್ ದ ಹೈಪರ್ ಟೆನ್ಷನ್. ಮತ್ತು ಈಗ ಒಬ್ಬೊಬ್ಬರು ತೂಕ ಜಾಸ್ತಿ ಇರ್ತಾರೆ, ಅವಾಗ ತೂಕನ ಕಡಿಮೆ ಮಾಡಿದರೆ ಒಂದು 5-10% ಒಂದು 5-10 mm ಆಫ್ HG ಬಿ ಪಿ ಸಿಸ್ಟೋಲಿಕ್ ಬಿ ಪಿಯನ್ನು ತಾನಾಗೆ ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ಹೈಪರ್ ಟೆನ್ಷನ್ ತಾನಾಗೆ ಕಡಿಮೆ ಆಗುತ್ತಾ ಇಲ್ಲ ಅನ್ನೋದು ಒಂದು ಕ್ವಶನ್ ಇರುತ್ತೆ ಪೇಷಂಟ್ ಕಡೆಯಿಂದ. ರೋಗಿಗಳು ಕೇಳ್ತಾ ಇರ್ತಾರೆ ನಮಗೆ. ಸೊ ತಾನಾಗೆ ಬಿ ಪಿ ಕಂಟ್ರೋಲ್ ಆಗೋದು, ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗೋದು ಅಪರೂಪ ಅದೊಂದು. ಸೊ ಅದಕ್ಕೆ ನಾವು ಆರೋಗ್ಯಕರ ಜೀವನ ಶೈಲಿ, ಆಹಾರದ ಮಾರ್ಪಾಡುಗಳ ಮೂಲಕ ನಿರ್ವಹಿಸಬಹುದು. ನಿಯಮಿತವಾದ ಔಷಧಿಗಳನ್ನು ತೆಗೆದುಕೊಳ್ಳಬೇಕು, ಕಾಂಪ್ಲಿಕೇಶನನ್ನು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಆಮೇಲೆ ಈಗ ಬಿ ಪಿ ನಾರ್ಮಲ್ ಆದಮೇಲೆ ನಾನು ಗುಳಿಗೆ ಸ್ಟಾಪ್ ಮಾಡ್ಬೋದು ಅಂತಲೇ ರೋಗಿಗಳು ಕೇಳ್ತಾರೆ, ಆವಾಗ ನಾವು ಹೇಳ್ತೀವಿ ಗುಳಿಗೆಯನ್ನು ತಪ್ಪಿಸಬಾರದು. ಯಾಕಂತಂದರೆ ಒಂದ್ಸಲ ನಮಗೆ ಬಿ ಪಿ ಬಂದಿತ್ತಂತಂದರೆ ಅದ್ರದ್ದು ಮುಂದೆ ಫ್ಯೂಚರಲ್ಲಿ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಇವಾಗ ಸಣ್ಣ ಮಕ್ಕಳಲ್ಲೂ ಸಹ ನಾವು ಬಿ ಪಿ ಕಂಡು ಬರೋದನ್ನು ನೋಡೋ ಅಂತೀವಿ, ಅಧಿಕ ರಕ್ತದೊತ್ತಡ. ಇದು ಎದಕ್ಕಂತಂದರೆ ಇವಾಗ ಎಲ್ಲ ಜೀವನ ಶೈಲಿ ಚೇಂಜ್ ಆಗೈತಿ, ಅವರು ಸಣ್ಣ ಮಕ್ಕಳು ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗ್ತಿರ್ತಾರೆ. ಆಮೇಲೆ ಜಡ ಜೀವನ ಶೈಲಿ, ಇವಾಗ ಅವ್ರಿಗೂ ಪ್ರೆಷರ್ ಆಗ್ಬಿಟ್ಟೈತಿ ಎಜುಕೇಷನ್ ಎಜುಕೇಷನ್ ಅಂತ. ಆಮೇಲೆ ಕಳಪೆ ಆಹಾರ ಪದ್ಧತಿ. ಸೊ ಈಗ ಚಿಕ್ಕ ಮಕ್ಕಳಲ್ಲಿ ಬಿ ಪಿ ಕಂಡು ಬಂದರೆ ನಾವು ತರವಾಗಿ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಕೈತಿ. ಇನಿಷಿಯಲ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಏನಂತಂದರೆ CBC ಕಂಪ್ಲೀಟ್ ಬ್ಲಡ್ ಹಿಮೋಗ್ರಾಮ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಮತ್ತು 2D ECO, ಕಣ್ಣಿನ ಪರೀಕ್ಷೆ. ಸೊ ಇದನ್ನು ಬೇಸಿಕ್ ಎಲ್ಲದರಲ್ಲೂ ಮಾಡಿದರೆ ನಮಗೆ ಕಾಂಪ್ಲಿಕೇಶನ್ ಮುಂದೆ ಪ್ರೆಡಿಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಪೇಷಂಟ್ದು ಏನಾದರೂ ಬಿ ಪಿ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ನಾವು ಯಾವ ರೀತಿ ಮಾತ್ರೆಗಳನ್ನು ಅಡ್ಜಸ್ಟ್ ಮಾಡಿ ಕೊಡಬೇಕು. ಎಲ್ಲ ಪೇಷಂಟಿಗೂ ಒಂದೇ ಟ್ರೀಟ್ಮೆಂಟ್ ಇರೋದಿಲ್ಲ, ಎಲ್ಲ ಪೇಷಂಟಿಗೂ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಇವಾಗ ಇದು ಏನು ಅಂತಂದರೆ ಎಲ್ಲರೂ ಸೇರಿ ಬಿ ಪಿ ಕಂಟ್ರೋಲ್ ಮಾಡಬೇಕೈತಿ. ಈಗ ದವಾಖಾನೆಗೆ ಬಂದಾಗ ಡಾಕ್ಟರು, ಮನೆಯಲ್ಲಿದ್ದಾಗ ಅವರ ಹೆಂಡತಿ ಮಕ್ಕಳು, ಅವರು ಎಲ್ಲ ಅವರು ಒಬ್ಬರ ಬಗ್ಗೆ ಕಾಳಜಿ ತೊಗೊಳ್ಬೇಕಾಗುತ್ತೆ. ಈ ಥರ ಎಲ್ಲ ನಾವು ಮಾಡಿದಾಗ ಬಿ ಪಿಯನ್ನು ನಿಯಂತ್ರಣದಲ್ಲಿಡ್ಬೋದು, ಅದು ರಿವರ್ಸ್ ಆಗೋದಿಲ್ಲ. ಕೆಮ್ಮು ನೆಗಡಿಗತೆ ಅದು ಟ್ರೀಟ್ಮೆಂಟ್

0: ಸೊ ಒಂದ್ಸಲ ಬಂದೈತಂತಂದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಂಡು ಮಾನಿಟರ್ ಮಾಡಿ ಫಾಲೋ ಅಪ್ ಮಾಡಿ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ಆಮೇಲೆ ಅದ್ರದ್ದು ಬಿ ಪಿ ಬಂದಿದೆ ಅಂತ, ಹೈಪರ್ ಟೆನ್ಷನ್ ಬಂದಿದೆ ಅಂತ ಏನು ಚಿಂತೆಗೆ ಒಳಗಾಗಬಾರದು.
1: ಕೇಳಿದ್ರಿಲ್ಲ ಕೇಳುಗುರಿ, ಅಧಿಕ ರಕ್ತದೊತ್ತಡದ ಬಗ್ಗೆ ಡಾಕ್ಟರು ಅನೇಕ ವಿಷಯಗಳನ್ನು ತಿಳಿಸಿದರು. ಈಗ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-3414-1415 ಹಾಗೂ 244-3416 ಎಸ್ ಟಿ ಡಿ ಸಂಖ್ಯೆ 0836. ಪ್ರಶ್ನೆಗಳನ್ನು ನೋಡಿಬಿಡೋಣ, ಕರೆ ಬರ್ತಾ ಇದ್ದಾವೆ. ಹಲೋ ನಮಸ್ತೆ. ಹಲೋ
2: ಹಲೋ ಡಾಕ್ಟರ್, ನಮಸ್ಕಾರ. ಡಾಕ್ಟರ್
0: ನಮಸ್ಕಾರ, ನೀವು ಎಲ್ಲಿಂದ?
2: ಈಗ 130 ಬಾರಿ ಎಟ್ಟಿಯದಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನಾರ್ಮಲ್ ಬೈ 90 ಇತ್ತಂದ್ರೆ ಸಿಕ್ಕ ನಾರ್ಮಲ್ ಅಂತ ಟ್ರೀಟ್ ಮಾಡಬಹುದಲ್ಲ.
0: ಅಂದ್ರೆ ಏನ್ ಆಕೈತ್ರಿ ಈಗ? ಒಂದ್ ಸ್ವಲ್ಪ ಬಿ ಪಿ ಯಾವಾಗ್ಲೂ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಈಗ ನಾವು ಎದ್ದು ಕುಂತ ಓಡಾಡಿದ್ರ, ಆಮೇಲೆ ಏನಾರ ಮಾನಸಿಕ ಟೆನ್ಷನ್ ತಗೊಂಡ್ರ ಅವಾಗ ಬಿ ಪಿ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಸೊ ನಾವು ಯಾವಾಗ ಅನುವಂಶೀಯತೆಯಿಂದನು ಬರ್ಬೋದ್ರಿ, ಅದಕ್ಕೆ ಬಂದಾಗ ನಾವು ಏನ್ ಮಾಡ್ಬೇಕು, ಟ್ರೀಟ್ಮೆಂಟ್ ಕರೆಕ್ಟ್ ಹಂಗೆ ತಗೋಬೇಕು, ಜೀವನ ಶೈಲಿ ಏನೋ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಏನು ಕಂಟ್ರೋಲ್ ಆಗಿಲ್ಲ ಅಂದ್ರೆ ತರೋ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅದು ಯಾಕೆ ಹಂಗಾಗಂತಿತ್ತು ಅಂತೇಳಿ ಎಕ್ಸ್ಪರ್ಟ್ಸ್ ಅಡ್ವೈಸ್ ಅನ್ನು ತಗೋಬೇಕಾಗಿದೆ.
1: ಕೇಳುಗುರಿ, ಯಾರಿಗೆ ತೊಂದರೆ ಇದೆ ದಯವಿಟ್ಟು ಅವರೇ ಕರೆ ಮಾಡಲಿ ಅಂತೇಳಿ ತಮ್ಮ ಹತ್ರ ವಿನಂತಿಸ್ಕೊಳ್ತಾ ಇದ್ದೀನಿ. ಹಲೋ ನಮಸ್ತೆ.
3: ನಮಸ್ಕಾರ ರೀ.
0: ನಮಸ್ಕಾರ,
3: ನಾವು ಮುದ್ದನಾ ತಿರ್ಲಾಪುರ ಅಂತ ಕರ್ನಿಗಟ್ಟೆಯವ್ರೆ.
1: ತಿರ್ಲಾಪುರ ಅವ್ರ ರೇಡಿಯೋ ಸ್ವಲ್ಪ ದೂರ ಇಡಿ, ಪ್ರಶ್ನೆ ಕೇಳಿ.
3: ನಾವು ಪುರ ಹೊರಗೆ ಇದೀವ್ರಿ ಅಮ್ಮವ್ರೆ.
0: ಹಾ ಹೇಳ್ರಿ.
3: ಹಾ, ಏನೂ ಇಲ್ಲ, ಈಗ ನಾವು ಇಷ್ಟದವರೆಗೆ ಮಾಹಿತಿ ಕೊಟ್ಟಿದ್ರೆ ತುಂಬಾ ಖುಷಿ ಆಯ್ತು. ಒಂದು ಆರೋಗ್ಯದ ಬರ್ತಾಗಿ ಈಗ ರಕ್ತದೊತ್ತಡ ಇದ್ದವರು ರಕ್ತದಾನ ಮಾಡಬಹುದಾ ಸರ್?
0: ಹಾ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ರಕ್ತದಾನ ಮಾಡಬಹುದು.
3: ಮಾಡಬಹುದು, ಆದ್ರೆ ನಮ್ಗೆ ಏನ್ ರಕ್ತ ಒತ್ತಡ ಎಲ್ಲ ಏನಿಲ್ಲ ಬಿಡ್ರಿ, ಆರಾಮಾಗಿದ್ದೀವಿ.
0: ಕೇಳ್ಬೇಕಂತ
3: ಒಂದು ವಿಚಾರ ಸರ್, ಅದಕ್ಕೋಸ್ಕರ.
1: ಹಲೋ ನಮಸ್ತೆ.
4: ಹಲೋ ರೀ,
1: ಯಾರು ಮಾತಾಡಿದ್ರಿ?
4: ನಾವು ಜಗದಾಪಲ್ಲಿ ತಾಲೂಕಾ ಜಗದಾಪ್ರಿ.
1: ರಾಮಪ್ಪ ಅವ್ರೆ, ಅಧಿಕ ರಕ್ತದೊತ್ತಡದ ಬಗ್ಗೆ ಏನ್ ಪ್ರಶ್ನೆ?
4: ಈಗ ಮೂಗಿನ ಉಸಿರಾತ್ರಿ, ಒಂದ ಬಂದ್ ಆಕತಿ ಒಮ್ಮೆಮ್ಮೆ.
0: ಈಗ ಮಳೆಗಾಲ ಐತಲ್ರಿ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ರಿ. ಮಳೆಗಾಲ ಇದ್ದಾಗ ನೆಗಡಿ ಕೆಮ್ಮು ಬರೋ ಚಾನ್ಸಸ್ ಇರ್ತಾವ, ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೋರಿ. ಅದ
1: ಹಲೋ
5: ಹಲೋ
1: ನಮಸ್ತೆ.
5: ನಮಸ್ತೆ ಮೇಡಮ್ ಅವರು. ಸರ್ ನಮಸ್ಕಾರ. ಸರ್
0: ನಮಸ್ಕಾರ, ಹೇಳ್ರಿ.
5: ಸರ್ ನಮಗೂ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವ್ದಿಲ್ಲ ಸರ್. ಈಗ ಬಿ ಪಿ ಬರೋ ಲಕ್ಷಣಗಳು
0: ಈಗ ಏನಂತಂದ್ರೆ ಅಡ್ಡ ಪರಿಣಾಮಗಳು ಅಂತ ಡಿಸ್ಕಸ್ ಮಾಡಿದ್ವಿ ಇಲ್ಲಿ. ಒಂದು ಎದೆ ನೋವು, ಆಮೇಲೆ ಹೃದಯದ ವೈಫಲ್ಯ, ಕಿಡ್ನಿ ಫಂಕ್ಷನ್ ಕಡಿಮೆ ಮಾಡೋದು, ಒಬ್ಬೊಬ್ಬರಿಗೆ ನಾನ್ ಸ್ಪೆಸಿಫಿಕ್ ತಲೆನೋವು ಬರ್ಬೋದು, ಗಿಡ್ಡಿನೆಸ್ ಬರ್ಬೋದು, ತಲೆ ಚಕ್ರ ಬರ್ಬೋದು. ಈ ಥರ ಇದ್ದಾಗ ನೀವು ಡಾಕ್ಟರ್ ಕಡೆ ಬಂದು ಒಂದ್ಸಲ ಬಿ ಪಿ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅವ್ರು ಏನಾರು ಟೆಸ್ಟ್ ಹೇಳಿದರೆ ಟೆಸ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ರೀ.
5: ಸರ್ ಇವು ಇಷ್ಟು ದಿವಸ ನಮ್ಗೆ ಚಕ್ರ ಬರ್ತಿಲ್ಲ ಸರ್, ಇವಾಗ ಒಂದು ವಾರ ಆಯ್ತು ಎದ್ದು ನಿಂತರ ಚಕ್ರ ಬಂದು ಕಣ್ಣಿಗೆ ಕತ್ತದು ಬಿಳಿಸಿನಂಗೆ ಆಗತ್ತೆ ಸರ್.
0: ಹೌದೇನ್ರಿ?
5: ಲಕ್ಷಣ
0: ಹಂಗಂದ್ರೆ ನೀವು ಒಂದ್ಸಲ ಎಸ್ ಟಿ ಎಮ್ಗೆ ಬರ್ರಿ, ಅಲ್ಲೆಲ್ಲ ಟೆಸ್ಟ್ ಮಾಡಿ ನಿಮ್ದೆಲ್ಲ ಏನು ಪ್ರಾಬ್ಲಮ್ ಐತೆ ನೋಡಿ ಟ್ರೀಟ್ಮೆಂಟ್ ಮಾಡೋಣ ರೀ.
5: ಈಗ ಒಂದು ವಾರ ಸರ್ ಆ ಥರ ಆಗತ್ತೆ, ಯಾವತ್ತು ಆಗಿದ್ದಿಲ್ಲ ಸರ್ ನನಗೆ, ಅದಕ್ಕೆ ಇದು ಬೀಪಿಲ ಬರೋ ಲಕ್ಷಣ ಏನಂತ ಕೇಳ್ತಾ ಇದ್ದೀನಿ.
0: ಯಾವ ಊರಿ ನಿಮ್ದು?
5: ನಮ್ದು ಇಲ್ಲಿ ರಾಯಚೂರು ರೀ.
0: ರಾಯಚೂರಲ್ಲಿ ಒಬ್ರು ಈಗ ಜನರಲ್ ಫಿಸಿಷಿಯನ್ ಇದಾರಲ್ಲ, ಒಂದ್ಸಲ ಭೇಟಿ ಆಗ್ಬಿಟ್ರಿ ಅವ್ರಿಗೆ.
1: ಹಲೋ ನಮಸ್ತೆ. ಹಲೋ ಹಲೋ
6: ಹಲೋ ಎಸ್ ಟಿ ಎಂ ಡಾಕ್ಟರ್ ಅಲ್ರಿ?
0: ಹಾ ಹೌದ್ರಿ, ಎಸ್ ಟಿ ಎಂ ಡಾಕ್ಟರ್.
6: ನಡೆಯರ್ ಅಂತ ಮಾತಾಡಲ್ರಿ?
0: ಹ್ಞೂ ಹೇಳ್ರಿ, ನಮಸ್ಕಾರ.
6: ಇವತ್ತಿನ ವಿಷಯ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ನನಗೆ. ಏನದ
0: ಹ್ಞೂ ಕ್ವಶನ್ ಕೇಳ್ರಿ.
1: ಹಲೋ ನಮಸ್ತೆ.
7: ಹಲೋ,
1: ಯಾರು ಮಾತಾಡಿದ್ರಿ?
7: ನಾವು ಹುಬ್ಬಳ್ಳಿಯಿಂದ ಅಶೋಕ್ ರೀ ಮೇಡಮ್ ಮಾತಾಡೋದು.
1: ಅಶೋಕ್ ಅವರ, ಅಧಿಕ ರಕ್ತದೊತ್ತಡ ಬಿ ಪಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಡಾಕ್ಟರ್, ಪ್ರಶ್ನೆ ಇದ್ರೆ ಕೇಳಿ. ಯಾರಿಗೆ ತೊಂದರೆ ಇದೆ ಅವರೇ ದಯವಿಟ್ಟು ಕಾಲ್ ಮಾಡಿ ಪ್ಲೀಸ್.
7: ಸರಿ
1: ಕೇಳಿ,
0: ಹೇಳ್ರಿ ಏನ್ ತೊಂದರೆ.
7: ನಮಸ್ಕಾರ ಸರ್, ನಿನ್ನೆ ಬಿ ಪಿ ಚೆಕ್ ಮಾಡಿಸ್ತಾರೆ, 132/86 ಇತ್ರಿ. ಅದಕ್ಕೆ ನಾನು ಅಮೋಡ ಪಿ ಟಿ ಮಾತ್ರೆ ತಗೊಂತೀನಿ, ಜೊತೆಗೆ ಶುಗರ್ ಪ್ರಾಬ್ಲಮ್ ಇದೆ, ಶುಗರ್ 240 ಇದೆ. ಅದಕ್ಕೆ ಏನ್ ಮಾಡಕ್ಕೆ ಕರೆಸ್ತಾರೆ?
0: ಈಗ ನೀವು

0: ಬಿ ಪಿ ಮಾತ್ರೆ ಏನು ತೊಗೊಳ ಅಂತಿರಲ್ಲ, ಅದು ಕಂಟಿನ್ಯೂ ಮಾಡಿರಿ.
1: ಹಾಂ
0: ಆಮೇಲೆ ಶುಗರ್ದು ಒಂದು ಎಚ್ ಬಿ ಒನ್ ಸಿ ಅಂತ ಟೆಸ್ಟ್ ಬರ್ತಿತ್ರಿ, ಅದು ನೀವು
1: ಯಾವ
0: ಹಾಸ್ಪಿಟ್ಲಿಗೆ ಬಂದು STM ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋರಿ,
1: ಹಾಂ
0: ಅದನ್ನ
1: ಹಾಂ
0: ನೋಡಿ
1: ಹಾಂ
0: ನಾವು ಶುಗರ್ ಕಂಟ್ರೋಲ್ ಮಾಡೋಕೆ ನಿಮ್ಗೆ ಅಡ್ವೈಸ್ ಮಾಡ್ತೀವಿ ಅಂತ.
1: ಜೆನೆಟಿಕ್ ಮೆಡಿಸಿನ್ ತೊಗೊಳೋದ್ರಿಂದ ಕಂಟ್ರೋಲ್ ಆಗೋದಲ್ಲ ರೀ ಸರ್ ಅದು?
0: ಹಾಂ, ಜೆನ್ರಿಕ್ ಮೆಡಿಸಿನ್ ತೊಗೋಬೋದು, ಅದರಿಂದನೂ ಕಂಟ್ರೋಲ್ ಆಕೈತಿ.
1: ಹೌದು ಸರ್. ಓಕೆ ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು.
2: ಹಲೋ ಹಲೋ,
1: ಹಲೋ. ಈಗ ಪ್ಯಾರಲೈಸಿಸ್ ಸ್ಟ್ರೋಕ್ ಆದ ಹೊತ್ತಾಗ
2: ಯಾರು ಮಾತಾಡೋದು? ಯಾರು ಮಾತಾಡೋದು? ಯಾರು ಮಾತಾಡೋದು? ಹಲೋ
3: ಹಲೋ,
2: ಯಾರು ಮಾತಾಡಿದ್ರಿ?
3: ನಮಸ್ಕಾರ ಮೇಡಮ್.
2: ನಮಸ್ಕಾರ, ಯಾರು ಮಾತಾಡೋದು?
3: ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಚಿತ್ರದಿಂದ ಮಾತಾಡೋದು. ಸರ್, ನನಗೆ ಪ್ರಸಲದ ಅಂತೇಳಿ.
2: ಹಾಂ, ಅಧಿಕ ರಕ್ತದೊತ್ತಡದ ಬಗ್ಗೆ ಸಮಸ್ಯೆ ಇದ್ರೆ ಪ್ರಶ್ನೆಯನ್ನ ಕೇಳಿ.
3: ಹಾಂ, ಓಕೆ. ಈಗ ರಕ್ತದೊತ್ತಡದ ರೀ 120/80 ಅಂತ ಇರ್ತದಲ್ಲ, ಅದ ಬಿ ಪಿ ನಾರ್ಮಲ್ ಬಿ ಪಿ ಇದ್ದವ್ರಿಗೆ, ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಿಸ್ಬೇಕಾಗಿತ್ತು ನನಗೆ.
0: ಅದೇ ರೀ, ನಿಮ್ಗೆ 120/80 ಐತೆ ಅಂತಂದ್ರೆ ವರ್ಷದಾಗ ಒಂದು ಸಲ ಎರಡು ಸಲ ಹೋಗಿ ಡಾಕ್ಟರ್ ಕಡೆ ಬಿ ಪಿ ಚೆಕ್ ಮಾಡಿಸ್ಕೋರಿ. ಆಮೇಲೆ ನಿಮ್ಮ ಮನೆ ಒಳಗೆ ಮಷಿನ್ ಇತ್ತು ಅಂತಂದ್ರೆ ಚೆಕ್ ಮಾಡ್ಕೋರಿ. ಆಯ್ತಾ
3: ಸರ್, 120/80 ಅಂತಲ್ಲ, ಅದ ಆದ್ರೆ ಏನೇನು ಹಿಂಗಂತ?
0: ಅದೇ 120 ಅಂದ್ರೆ ಸಿಸ್ಟೋಲಿಕ್ ಬಿ ಪಿ, ಅದು ಏನೋ ಹೃದಯ ಪಂಪ್ ಮಾಡ್ತೈತಿ. ಡಯಾಸ್ಟೋಲಿಕ್ ಬಿ ಪಿ ಅಂತಂದ್ರೆ ಈಗ ಎರಡು ಎದೆ ಬಡಿತ ಇರ್ತೈತಲ್ಲ, ಅದ್ರ ನಡಕ ವಿಶ್ರಾಂತಿ ತಗೊಂಡೈತಿ ಹಾರ್ಟ್.
3: ಅಂದ್ರೆ ಒಳಗೆ ಮತ್ತೆ ಹೃದಯದ ಕಡೆ ಬರುವಂತದ ರಕ್ತದ ಹೊಳ್ಳಿ ಬರ್ತಿರ್ತಾರಲ್ಲ ಹೃದಯದ, ಅದ ಎಟಿ ಅಂತ ಹಿಂಗ ಹೇಳ್ತಾರಲ್ಲ.
0: ಹಾ, ಅದು ಡಯಾಸ್ಟೋಲಿಕ್ ಬಿ ಪಿ ಅದು.
3: ಹಾ ಹಾ ಹಾ. ಮತ್ತೆ ಈ ಉಸಿರಾಟಕ್ಕೂ ಬಿ ಪಿಗೆ ಏನಾದ್ರೂ ಸಂಬಂಧ ಇರ್ತದಂತ?
0: ಉಸಿರಾಟಕ್ಕೆ ಬಿ ಪಿಗೆ ಸಂಬಂಧ ಇರಲ್ಲ, ಅದು ಅಡ್ಡ ಪರಿಣಾಮ ಆದಾಗ ಅದು ಸಂಬಂಧ ಬರ್ತೈತಿ. ಏನಂತಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು, ಹಾರ್ಟ್ ಫೇಲ್ಯೂರ್ ಆಯ್ತು, ಕಿಡ್ನಿ ಫೇಲ್ಯೂರ್ ಆಯ್ತು, ಅವಾಗ ನಿಮ್ಗೆ ಉಸಿರಾಟದ ತೊಂದರೆ ಬರ್ತದೆ. ಅದು ಬರೋಕ್ಕಿಂತ ಮುಂಚೆನೆ ನೀವು ಕಾಳಜಿ ವಹಿಸಬೇಕು ನಿಮ್ಮ ಬಿ ಪಿ ಬಗ್ಗೆ.
3: ನಮಸ್ಕಾರ.
0: ನಮಸ್ಕಾರ.
2: ಹಲೋ
4: ಹಲೋ
2: ಹಲೋ, ಹೇಳಿ.
4: ನಾವು ತಾಲೂಕು ಜೋಡಕೋಳಿಂದ.
0: ನಮಸ್ಕಾರ ರೀ.
4: ಬೇರಪ್ಪ ಸಮುದಂತ ಅಂತ ಮಾತಾಡೋ ಸರ.
2: ಹೇಳಿ, ಪ್ರಶ್ನೆ ಕೇಳಿ ಡಾಕ್ಟರ್ಗೆ.
4: ಅಂದ್ರೆ ನಮ್ಗೆ ಪ್ರಶ್ನೆ ಕೇಳಿದ್ರೆ ಏನಂದ್ರೆ, ಹೆಚ್ಚಾನ ಹೆಚ್ಚಾಗಿ ಎಕ್ಸಸೈಸ್ ಪ್ರೆಷರ್ ಆಗಿ ಮಾಡಿದ್ರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗತೈತಿ, ಮತ್ತೆ ಹಾರ್ಟ್ದಾಗ ಮುಸ್ತಿಟ್ಟು, ಅದು ಅದಕ್ಕೇನು ಸಂಬಂಧ ಬರ್ತೇನೆ ನಾನು ಅಂತ ಕೇಳಿದ್ರಿ.
0: ಏನ್ ಕೆಲಸ ಮಾಡಂತಿದ್ರಿ ನೀವು ಅವಾಗ?
4: ನಾವ್ ಬ್ಲೈಂಡ್ ಇದೇವ್ರಿ, ನಾವ್ ಕುಂತಿರ್ತೇವ್ರಿ. ಮೊನ್ನೆ ಸ್ಟಪ್ ಹತ್ತಬೇಕಂತ ಒಂದು 10 ನಿಮಿಷ ಸ್ಟಪ್ ಹತ್ತಿ ನೋಡಿದ್ರಿ, ತಲೆ ಸುತ್ತು ಬಂದು ಹಾರ್ಟ್ದಾಗ ಮುಸಾಕೈತ್ರಿ, ಅದು
0: ನೋವಾಗಂತ. ಅವಾಗ ಏನ್ ಮಾಡಿದ್ರಿ?
4: ಅವಾಗ ಡಾಕ್ಟರ್ ಕಡೆ ತೋರಿಸಿದ್ರೆ ಕಡಿಮೆ ಆಯ್ತ್ರಿ. ಅದ ಅದಕ್ಕ ಹೆಚ್ಚ ಜೋರ್ ಪ್ರೆಷರ್ ಆಗಿ ಎಕ್ಸಸೈಸ್ ಮತ್ತೆ ವ್ಯಾಯಾಮ ವಾಕಿಂಗ್ ಹಿಂಗ ಎಲ್ಲ ಮಾಡ್ರ.
0: ನಿಮ್ಗೆ ಎಷ್ಟ ಸಾಧ್ಯ ಆಕೈತಿ ಅಷ್ಟ ವ್ಯಾಯಾಮ ಮಾಡ್ರಿ. ಹಂಗೇನಾರ ಮತ್ತ ಮತ್ತ ಹೊಳ್ಳಿ ಬರ ಅಂತೈತಿ ಎದೆ ನೋವು ಅಂತಂದ್ರೆ, ಮತ್ತ ನೀವು ಡಾಕ್ಟರ್ ಕಡೆ ತೋರಿಸ್ಕೊಂಡು ECG ಮಾಡಿಸ್ಕೊಂಡು ನಾರ್ಮಲ್ ಐತಿಲ್ಲ ಅಂತ ಚೆಕ್ ಮಾಡ್ಕೋರಿ. ಆಯ್ತಾ? ನೀವು ಒಂದ್ಸಲ STM ಗೆ ಬರ್ರಿ.
2: ಏನು
4: ಕಿವಿ ಒಡಿತಿರ ಸರ್? ಅದು ಒಳಗಿನ ಸೈಡ್ ಒಡೆದ ರಕ್ತ ಸೊರಕತ್ತಿರ ಹಂಗಾಗಣ.
0: ಕಿವಿ ಒಳಗ?
4: ಹೂನ್ರಿ, ಒಳಗಿನ ಸೈಡ್ ಒಡೆದ
0: ಅಂದ್ರೆ ಅದ ಬಿ ಪಿಗೆ, ಅದ ಕಿವಿಗೆ ಸಂಬಂಧ ಇರೋದಿಲ್ರಿ, ಅದ ಮೂಗಿಗೆ ಮತ್ತೆ ಬಿ ಪಿಗೆ ಸಂಬಂಧ ಇರ್ತೈತಿ. ನೀವು ಕಿವಿ ಡಾಕ್ಟರ್ ಕಡೆ ತೋರಿಸ್ಬೇಕು, ENT ಇಯರ್ ನೋಸ್ ಥ್ರೋಟ್ ಡಾಕ್ಟರ್ ಕಡೆ.
4: ಹೌದೇನ್ರಿ?
0: ಆಯ್ತು,
4: ನಮಸ್ಕಾರ ಸರ್.
0: ನಮಸ್ಕಾರ.
2: ಹಲೋ ಹಲೋ,
5: ನಮಸ್ತೆ ಮೇಡಮ್.
2: ನಮಸ್ತೆ,
5: ನಾನು ನೈಟ್ಮಿತ ಕೇಳುವಾಗ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಸುರೇಖ ಮೇಡಮ್ ಅವರಿಗೆ, ಡಾಕ್ಟರ್ಗೆ ನಮಸ್ತೆ.
2: ನಮಸ್ತೆ, ಪ್ರಶ್ನೆ ಕೇಳಿ
5: ಮೇಡಮ್. ಈಗ ಆರೋಗ್ಯವಂತರಲ್ಲಿ ರಕ್ತದ ಒತ್ತಡ ಎಷ್ಟ್ ಇರ್ತತಿ, ಆಮ್ಯಾಗ ಅನಾರೋಗ್ಯರಲ್ಲಿ ರಕ್ತದ ಒತ್ತಡ ಎಷ್ಟ್ ಇರ್ತತಿ ಅಂತ ಹೇಳ್ತೀರೇನ?
0: ಈಗ ಅನಾರೋಗ್ಯ ಅಂತಂದ್ರೆ ಒಂದು ಗ್ರೂಪ್ ಮಾಡಕ್ ಬರೋದಿಲ್ರಿ ಅದ.
5: ಅಲ್ಲ, ಆರೋಗ್ಯವಂತರಲ್ಲಿ ರಕ್ತದ ಒತ್ತಡ ಎಷ್ಟ್ ಇರ್ತತಿ ಅದು ಬೇಕಾಗಿತ್ತು ಸರ್ ನನಗೆ.
0: 120/80 ಒಳಗಡೆ ಇರಬೇಕು.
5: 120 ಸರ್?
0: ಮತ್ತೆ 80 ಕೆಳಗಡೆ, ಅದು 80 ಸಿಸ್ಟೋಲಿಕ್ ಬಿ ಪಿ 120 ಇರಬೇಕು, ಕೆಳಗಡೆ ಇರಬೇಕು. ಡಯಾಸ್ಟೋಲಿಕ್ ಬಿ ಪಿ 80 ಅದ್ರ ಕೆಳಗಡೆ ಇರಬೇಕು.
5: 80 ಕೆಳಗಡೆ ಇರ್ಬೇಕು ಸರ್? ಆಮ್ಯಾಗ ಅನಾರೋಗ್ಯ ಇರೋರಿಗ್ರಿ?
0: ಅದ ಹೈಪರ್ ಟೆನ್ಷನ್ ಇದ್ದವ್ರಿಗೆ ಜಾಸ್ತಿ ಇರ್ತೈತಿ ಅಷ್ಟೇ ಡಿಫ್ರೆನ್ಸ್.
5: ಅದನ್ನ ಹೇಳಿ ಸರ್, ಅಂದ್ರ ಗ್ರಾಮೀಣ ಪ್ರದೇಶದೊಳಗೆ ಕೇಳ್ತಿರ್ತಾರ ಸರ್, ಅದನ್ನ ಹೇಳಿದ್ರ ತಿಳುವಳಿಕೆ ಬರುತ್ತೆ.
2: ಇಷ್ಟೇ ಇರ್ತದೆ ಅಂತ ಹೇಳಿಕ್ ಆಗಲ್ಲ, ಅದನ್ನ ಚೆಕ್ ಮಾಡಿದಾಗನೆ ಗೊತ್ತಾಗೋದು ಎಷ್ಟು ಅಂತ ಹೇಳಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು, ಡಾಕ್ಟರ್ ಏನ್ ಹೇಳಬಹುದು ಅನ್ನೋದನ್ನ. ಸುಮ್ ಸುಮ್ನೆ ಪ್ರಶ್ನೆ ಕೇಳೋದಲ್ಲ ಉದಯ್.

0: ಪ್ರಶ್ನೆ ಅದು ನಿಜವಾಗ್ಲೂ ಇರಬೇಕು ಅಂತ ಪ್ರಶ್ನೆಗಳನ್ನ ಕೇಳಿ, ಮತ್ತೆ ಸಮಸ್ಯೆ ಇದ್ದಂತ ಪ್ರಶ್ನೆಗಳನ್ನೇ ಕೇಳಿ ದಯವಿಟ್ಟು. ಹಲೋ ನಮಸ್ತೆ. ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡುದು?
1: ಮೇಡಮ್ ನಮಸ್ತೆ, ಗದಗದಿಂದ ಕಲ್ಲನಗೌಡ ಪಾಟೀಲ್ ಅಂತ ಮಾತಾಡೋದು.
0: ಪಾಟೀಲ್ ಅವರೇ, ಅಧಿಕ ರಕ್ತದೊತ್ತಡ ಕುರಿತಂಗೆ ಏನ್ ಪ್ರಶ್ನೆ ಇದೆ ತಮ್ಮಲ್ಲಿ?
1: ಮೇಡಮ್ ಈಗ ರಕ್ತದೊತ್ತಡ ಇದು ಅನುವಂಶಿತೆಯಾಗಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದೆ.
2: ಹಾ ರೀ, ಅದು ಒಬ್ಬೊಬ್ಬರಿಗೆ ಅನುವಂಶತೆಯಿಂದ ಬರೋ ಚಾನ್ಸಸ್ ಇರ್ತಾವೆ. ಇವಾಗ ಏನಂತಂದರೆ ಎಂಡೋಕ್ರೈನ್ ಆರ್ಗನ್ಸ್, ಅದರಲ್ಲಿ ಅಡ್ರಿನಲ್ ಅಂತ ಗ್ಲ್ಯಾಂಡ್ಸ್ ಇರುತ್ತೆ, ಅದರಲ್ಲಿ ಎಕ್ಸೆಸಿವ್ ಹಾರ್ಮೋನ್ ಸಿಕ್ರೀಟ್ ಆದಾಗ ಅವರಿಗೆ ಬರೋ ಚಾನ್ಸಸ್ ಇರ್ತದೆ. ಆಮೇಲೆ ಇನ್ನೊಂದು ಅಲ್ಡೋಸ್ಟಿರೋನ್ ಅಂತ ಇರುತ್ತೆ, ಆ ಹಾರ್ಮೋನ್ ಜಾಸ್ತಿ ಸಿಕ್ರೀಟ್ ಆದಾಗ ಬರೋ ಚಾನ್ಸಸ್ ಇರುತ್ತೆ. ಈಗ ಅನುವಂಶೀಯ ಕಾಯಿಲೆಗಳು ಕಿಡ್ನಿ ರಿಲೇಟೆಡ್ ಇದ್ದಾಗ ಅವರಲ್ಲಿ ಬರೋ ಚಾನ್ಸಸ್ ಇರ್ತೈತಿ. ಇದನ್ನ ಪತ್ತೆ ಹಚ್ಚಾಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ್ಲೇನೆ ಗೊತ್ತಾಗೋದು. ಅದನ್ನ ಬ್ಲಡ್ ಟೆಸ್ಟ್ ಮಾಡಿ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗೈತ್ರಿ.
1: ಈಗ ಇದು ಸಿಂಪ್ಟಮ್ಸ್ ಎಲ್ಲ ಹೇಳಿದ್ರಲ್ಲ ಸರ್, ಸೊ ಇದು ಬರಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮಗಳು ಏನಾದರೂ ತಿಳಿಸ್ತೀರಾ?
2: ಈಗ ಅನುವಂಶೀಯತೆ ಪ್ರಾಬ್ಲಮ್ ಇತ್ತಂತಂದ್ರೆ ಬಂದ ಬರ್ತೈತ್ರಿ, ಅದಕ್ಕೆ ನಾವು ಬಿ ಪಿ ಚೆಕ್ ಮಾಡ್ಕೊಂತ ಇರ್ಬೇಕು. ಈಗ ಯಾರಿಗೆ ಅನುವಂಶತೆ ಇರುವುದಿಲ್ಲ, ಕೌಟುಂಬಿಕ ಹಿಸ್ಟ್ರಿ ಅಂದರೆ ಇತಿಹಾಸ ಇರುವುದಿಲ್ಲ, ಅಂಥವ್ರಿಗೆ ಏನು ಮಾಡ್ಬೋದು, ನಾವು ಒಂದು ವರ್ಷಕ್ಕೊಮ್ಮೆ ಇಲ್ಲ ಎರಡು ಸಲ ಚೆಕ್ ಮಾಡಿಸ್ಕೊಳಕ್ಕೆ ಹೇಳ್ತೀವಿ. ಆಮೇಲೆ ಈಗ ಮನೆಯೊಳಗೆ ಏನಾದರೂ ಬಿ ಪಿ ಚೆನ್ನಾಗಿರೋ ಮಷಿನ್ ಇತ್ತಂತಂದ್ರೆ ತಿಂಗಳದಾಗ ಒಮ್ಮೆ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಆಮೇಲೆ ಅದನ್ನು ಚೆಕ್
1: ಮಾಡ್ತೇವೆ,
0: ಬಿ ಪಿ ಬರ್ದ ಹಾಗೆ
2: ಅದೇ ರೀ, ಇದನ್ನು ಚೆಕ್ ಮಾಡ್ಕೊಂತ ಇರ್ತೇವೆ. ಅದು ಮಾನಿಟ್ರಿಂಗ್. ಈಗ ಬರದೇ ಆಗಿರ್ಬೇಕಂತಂದ್ರೆ ಆಹಾರ, ಇವು ಜಂಕ್ ಫುಡ್ಸ್ ಅದು ತಿನ್ನಬಾರ್ದು. ಆಮೇಲೆ ಹೆಚ್ಚು ಉಪ್ಪು ತಿನ್ನಬಾರ್ದು. ಉಪ್ಪು ಒಂದು 3 ಗ್ರಾಮ್, ಒಂದು ಎಷ್ಟು, ಒಂದು 5-6 ಚಮಚೆ, ಒಂದು 3 ಗ್ರಾಮ್ ಆಗುವಷ್ಟು ತಿನ್ಬೇಕು. ಆಮೇಲೆ ವ್ಯಾಯಾಮ ಮಾಡಬೇಕು, ಒಂದು 30-40 ನಿಮಿಷ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. ಈಗ ಏನಾದರೂ ಯಾರಾದರೂ ಮದ್ಯಪಾನ ಮಾಡ್ತಿದ್ರೆ, ಆಮೇಲೆ ಯಾರಾದರೂ ಸಿಗರೇಟ್ ಸ್ಮೋಕಿಂಗ್ ತಂಬಾಕು ತಿನ್ನೋದು ಮಾಡ್ತಿದ್ರೆ ಅದನ್ನು ಬಿಡಬೇಕು. ಆಮೇಲೆ ಹೆಚ್ಚಿನ ತೂಕ ಇದ್ರೆ ವ್ಯಾಯಾಮ ಮಾಡಿ ಅದನ್ನು ತೂಕ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಸರಿಯಾಗಿ ಏನು ಕೆಲಸ ಮತ್ತು ಜೀವನ ಶೈಲಿಯನ್ನು ನೋಡ್ಕೊಳ್ಬೇಕು. ಆಮೇಲೆ ನಿದ್ದೆ ಕರೆಕ್ಟ್ ಮಾಡಬೇಕು.
0: ಹಲೋ ಹಲೋ ನಮಸ್ತೆ. ಹಲೋ
3: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ,
3: ಧಾರವಾಡದಿಂದ ಪ್ರಭು ಅಂತ ಮಾತಾಡೋದು.
0: ಪ್ರಭು ಅವರೇ ಕೇಳಿ ಪ್ರಶ್ನೆ.
3: ನನಗೆ ಬಿ ಪಿ ಇದೆ ಮೇಡಮ್, ಹೈಪರ್ ಟೆನ್ಷನ್ ಇದೆ. ಅದನ್ನ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಬೇರೆ ಕಡೆ ಚೆಕ್ ಮಾಡಿಸಿದ್ರೆ ಪ್ರಥಮ ಆರೋಗ್ಯ ಕೇಂದ್ರದಲ್ಲಿ ಚೆಕ್ ಮಾಡಿಸಿದ್ರೆ ಅಲ್ಲಿ ಬೇರೆ ಬಂತು ರೀಡಿಂಗ್ಸ್, ಆಮೇಲೆ ಮತ್ತೊಂದು ಬೇರೆ ಕಡೆ ಮಾಡಿಸಿದಾಗ ನಾರ್ಮಲ್ ಬಂದಿದೆ. ಆ ತರ ವೇರಿಯೇಷನ್ ಯಾಕೆ ಬರ್ತಾ
2: ಅಂದ್ರೆ ಇವಾಗ ಏನಾಕೈತ್ರಿ, ಈಗ ನೀವು ಒಂದು ಹಾಸ್ಪಿಟಲ್ ಹೋದಾಗ ಅಲ್ಲಿ ನಾವು ಒಂದು 15 ನಿಮಿಷ, ಒಂದು 1/2 ತಾಸು ಆರಾಮಾಗಿ ಕೂತ್ಕೋಬೇಕ್ರಿ. ಆಮೇಲೆ ಬಿ ಪಿ
3: ಅದು ಗೊತ್ತಿದೆ, ರೆಸ್ಟ್ ಮಾಡಿ ನಾವು ಇದು ಮಾಡಬೇಕಾಗುತ್ತೆ.
2: ಹಾ, ಈಗ ಅದೇ ಈಗ ಒಂದೊಂದ್ಸಲ ಏನಾಕೈತಿ, ಮಷಿನ್ ಏನಾದರೂ ಬೇರೆ ಬೇರೆ ಕಂಪ್ನಿದಿದ್ದಾಗ ಸ್ವಲ್ಪ ಒಂದು 5-10% ಒಂದು ರೀಡಿಂಗ್ಸ್ ಚೇಂಜ್ ಆಗೋ ಚಾನ್ಸಸ್ ಇರ್ತಾವ. ಆಮೇಲೆ
3: ಅಂದ್ರೆ 170/100 ಬಂದಿತ್ತು ಫಸ್ಟ್ ಪ್ರಥಮ ಆರೋಗ್ಯ ಕೇಂದ್ರದಲ್ಲಿ.
2: ಆಯ್ತು,
3: ಆಮೇಲೆ ಡಿಮ್ಯಾಂಡ್ ಫಿಲ್ ಮಾಡಿಸಿದಾಗ ಅದು 140/82 ಬಂದಿದೆ.
2: ಈ ತರ ಇದ್ರೆ ಏನ್ ಮಾಡ್ಬೋದು ಅಂದ್ರೆ, ಈಗ ಆಂಬುಲೇಟರಿ ಬಿ ಪಿ ಮಾನಿಟರಿಂಗ್ ಅಂತ ಬರ್ತೈತಿ, ಅದನ್ನ ನಿಮ್ಗೆ ಕೈಗೆ ಹಾಕ್ತಾರ, ಅದು ಒಂದು ದಿನ ಪೂರ ಅದು ನಿಮ್ದು ಬಿ ಪಿ ಚೆಕ್ ಮಾಡ್ತೈತಿ. ಅದು ಒಂದು 10-15 ರೀಡಿಂಗ್ಸ್ ನೋಡಿ ನಿಮ್ಗೆ ಬಿ ಪಿ ಎಷ್ಟು ಚೇಂಜ್ ಆಗತ್ತೆ ಅಂತೇಳಿ ನೋಡಿಕೊಂಡು ನಿಮ್ಗೆ ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಗುಳಿಗೆ ಎಲ್ಲ ಕರೆಕ್ಟ್ ಹಂಗೆ. ಇದು ಅದೇ ರೀ, ಈಗ ನೀವು ಗುಳಿಗೆ ಅದು ಚೇಂಜ್ ಮಾಡ್ಬೇಕಂತಂದ್ರೆ ನೀವು ಯಾರ ಕಡೆ ತೋರಿಸ್ಕೊಂತಿರ್ತಿರಲ್ಲ ಅದೇ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ಸಲ ಎಸ್ ಟಿ ಎಮ್ಗೆ ಬಂದು ಮೀಟ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.
0: ಹಲೋ ಹಲೋ ಹಲೋ
4: ನಮಸ್ತೆ. ನಮಸ್ತೆ ಮೇಡಮ್ ರೀ.
0: ನಮಸ್ತೆ
4: ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠರಿ, ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಮಾತಾಡಿದ್ರೆ.
0: ಹಿರೇಮಠರಿ ಪ್ರಶ್ನೆ ಕೇಳಿ.
4: ಡಾಕ್ಟರ್ ಅವರೇ ನಮಸ್ಕಾರ.
2: ನಮಸ್ಕಾರ
4: ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಕಂಟಿನ್ಯೂಸ್ ಆಗಿ ಬಿ ಪಿ ಆಗಿರ್ಬೋದು, ಶುಗರ್ ಅದು ಮುಳುಗಿದ ಮಾತ್ರೆಗಳು ತಗೋತೀವಲ್ರಿ, ಅದು ಕಿಡ್ನಿಗೆ ಹಾರ್ಟ್ಗೆ ಏನು ಎಫೆಕ್ಟ್ ಆಗಂಗಿಲ್ರಿ?
2: ಹಾ, ಅದೇ ರೀ, ಈಗ ಏನಾರು ಸೈಡ್ ಎಫೆಕ್ಟ್ ಇದ್ವು ಅಂತಂದ್ರೆ ನಾವು ಬ್ಲಡ್ ಚೆಕಪ್ ಮಾಡಕ್ಕೆ ಹೇಳ್ತೀವಿ ನಿಮ್ಗೆ, 2 ವಾರಕ್ಕೊಮ್ಮೆ 3 ವಾರಕ್ಕೊಮ್ಮೆ. ಒಬ್ಬೊಬ್ಬರಿಗೆ ಒಂದೊಂದು ಗುಳಿಗೆ.

0: ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಅದನ್ನೆಲ್ಲ ಮಾನಿಟರ್ ಬ್ಲಡ್ ಚೆಕಪ್ ಎಲ್ಲ ಮಾಡಿ ನಾವು ಬೇರೆ ಗುಳಿಗೆ ಯಾವುದು ಅವ್ರಿಗೆ ಅಡ್ಜಸ್ಟ್ ಆಕೈತಿ ಅದನ್ನು ನೋಡಿ ಅಡ್ಜಸ್ಟ್ ಮಾಡ್ತೀವಿ ಅದು. ಸೊ ಇದನ್ನೆಲ್ಲ ಬಿ ಪಿ ಶುಗರ್ ಯಾವುದೋ ಒಂದು ಈಗ ಡ್ರಗ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ, ಒಂದು ಗುಳಿಗೆ ಇನ್ನೊಂದು ಗುಳಿಗೆಗೆ ಆಗ್ಬಾರ್ದಿಲ್ಲ. ಸೊ ಆ ಟೈಮ್ ಒಳಗೆ ನಾವೆಲ್ಲ ಬ್ಲಡ್ ಚೆಕಪ್ ಮಾಡಿ ಅದು ಲೆವೆಲ್ ಸರಿಯಾಗಿ ಐತಿಲ್ಲ ನೋಡಿಕೊಂಡು ಅದನ್ನು ಡೋಸ್ ಅಡ್ಜಸ್ಟ್ ಮಾಡ್ಬೇಕಾಗೈತಿ ರೀ. ಇದೆಲ್ಲ ಮಾಡ್ಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಡಾಕ್ಟರ್ ಕಡೆನೇ ಹೋಗಬೇಕಾಗುತ್ತೆ.
1: ಸರ್ ಸರ್ ಮತ್ತೆ ಇದ ಬಿ ಪಿ ನಿಯಂತ್ರಣ ಬಂದ ನಂತರ ಗುಳಿಗೆ ಬಿಟ್ಟು ನಡೆಯಂಗಿಲ್ರಿ?
0: ಅದೇ ರೀ, ಈಗ ಏನಾಗಿರ್ತೈತಿ ವಯಸ್ಸಾಗಿದ್ದಕ್ಕೆ ನಮ್ಮ ರಕ್ತನಾಳಗಳು ಏನಾಗಿರ್ತಾವೆ ಗಟ್ಟಿ ಆಗಿರ್ತಾವೆ. ಸೊ ಆ ರಕ್ತನಾಳಗಳು ಏನು ಸ್ಟಿಫ್

0: ಆಗ್ತೈತ್ರಿ. ಇದೆಲ್ಲ ಮಾಡ್ಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಡಾಕ್ಟರ್ ಕಡೆನ ಹೋಗ್ಬೇಕಾಗುತ್ತೆ.
1: ಮತ್ತೆ ಇದ ಬಿಪಿ ನಿಯಂತ್ರಣ ಬಂದ ನಂತರ ಗುಳಿಗೆ ಬಿಟ್ಟು ನಡೆಯಂಗಿಲ್ರಿ?
0: ಅದರಿ ಈಗ ಏನಾಗಿರ್ತೈತಿ, ವಯಸ್ಸಾಗಿದ್ದಕ್ಕೆ ನಮ್ಮ ರಕ್ತನಾಳಗಳು ಏನಾಗಿರ್ತಾವ, ಗಟ್ಟಿ ಆಗಿರ್ತಾವ. ಸೊ ಆ ರಕ್ತನಾಳಗಳು ಏನು ಸ್ಟಿಫ್ ಆದಾಗ ಅದು ಬಿ ಪಿ ನಾರ್ಮಲ್ ಆಗೋ ಚಾನ್ಸಸ್ ಕಡಿಮೆ ರೀ. ಸೊ ಅದಕ್ಕೆ ಗುಳಿಗೆ ಬಿಡಬಾರ್ದು. ಏನಾದರೂ ಸಡನ್ ಆಗಿ ಬಿಟ್ರು ಅಂತಂದ್ರೆ ಮತ್ತೆ ಅದು ಬಿ ಪಿ ಒಂದು 3-4 ದಿವಸೊಳಗೆ ಮತ್ತೆ ಜಾಸ್ತಿ ಆಗಿ ಅಡ್ಡ ಪರಿಣಾಮಗಳು ಆಗ್ಬೋದು. ಸೊ ಅದಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ.
1: ಓಕೆ ಸರ್, ಥ್ಯಾಂಕ್ಸ್ ಸರ್.
0: ಓಕೆ, ಥ್ಯಾಂಕ್ ಯು.
2: ಹಲೋ
3: ಹಲೋ
2: ಹೇಳಿ ಹೇಳಿ
3: ಹಲೋ ರೀ
2: ಹಲೋ ಹೇಳಿ
3: ಸುಳ್ಳದಿಂದ ರೀ ಮಾತಾಡೋದು ರೀ. ಮಹದೇವಪ್ಪ ಸಡಹಾಳ ಅಂತೇಳಿ ಸುಳ್ಳದಿಂದ ರೀ, ಹುಬ್ಳಿ ತಾಲೂಕು ರೀ.
2: ಮಹದೇವಪ್ಪ ಅವರ ಪ್ರಶ್ನೆ ಕೇಳಿ. ಹಲೋ ಹಲೋ ಹಲೋ
4: ಹಲೋ
2: ನಮಸ್ತೆ.
4: ಹಲೋ ನಮಸ್ತೆ,
2: ಯಾರು ಮಾತಾಡಿದ್ರಿ?
4: ನಾನು ಮುಳಗೋಡು ಪಾಟೀಲ್ ಅಂತ ಗೋಕರ್ಣ ಮಾತಾಡಿದ್ರೆ ಮೇಡಮ್.
2: ಪಾಟೀಲ್ ಅವರೇ ಪ್ರಶ್ನೆ ಕೇಳಿ.
4: ಸರ್ ನಮಸ್ಕಾರ ಸರ್.
0: ನಮಸ್ಕಾರ ರೀ
4: ಸರ್. ಈಗ ಮನ್ಯಾಗ ಏಜ್ ಆದವ್ರು ನಮ್ಗೆ ಹೊರಗೆ ಹೋಗಕ್ ಆಗಲ್ಲ ಸರ್.
0: ಹೌದ್ರಿ.
4: ಅದಕ್ಕೆ ಸ್ವಲ್ಪ ಮನ್ಯಾಗ ನಾವು ಯಾವ ರೀತಿಯಿಂದ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬಹುದು ಸರ್? ಆ ಥರ ಹೊಸ ಎಕ್ವಿಪ್ಮೆಂಟ್ಸ್ ಏನಾರು ಬಂದವ ಅಥವಾ ಪಲ್ಸ್ ರೇಟಿಗೆ ಮೇಲೆ ಎಂದು ಅನಿಸೋದ್ರಿಂದ ಎಂದು ಕನ್ಫರ್ಮ್ ಮಾಡ್ಕೋಬಹುದಂತ್ರಿ?
0: ಇಲ್ರಿ, ನೀವು ಅದಕ್ಕೆ ಒಂದು ಸರಿಯಾದ ಉಪಕರಣ ತಗೊಳ್ಬೇಕು, ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಅದನ್ನು ತೊಗೊಂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದು ನೀವು ಚೆಕ್ ಮಾಡಿಕೊಂಡಾಗ ಬೆಳಗ್ಗೆ ಮತ್ತು ರಾತ್ರಿ ಮಾಡ್ಕೋಬೇಕು. ಬೆಳಗ್ಗೆ 1:00 AM, ರಾತ್ರಿ 1:00 PM, ಮತ್ತು ಅದನ್ನು ನೀವು ಬುಕ್ ಒಳಗೆ ಬರೆದಿಟ್ಕೋಬೇಕು. ಬೆಳಗ್ಗೆದು ರೀಡಿಂಗ್ ಯಾವ ಟೈಮಿಗೆ ಚೆಕ್ ಮಾಡಿದ್ರಿ, ಯಾವ ದಿನ ಚೆಕ್ ಮಾಡಿದ್ರಿ, ಆಮೇಲೆ ಅದನ್ನೆಲ್ಲ ರೀಡಿಂಗ್ ತೊಗೊಂಡು ನೀವು ಡಾಕ್ಟ್ರಿಗೆ ನಿಮ್ಗೆ ಟೈಮ್ ಸಿಕ್ಕಾಗ ಬಂದು ತೋರಿಸ್ಕೋಬೇಕು. ಎಲೆಕ್ಟ್ರಾನಿಕ್ ಮನ್ಯಾಗ ಮಾಡ್ಕೋಬೋದು. ಈಗ ಏನಾರ ಬಿ ಪಿ ರೀಡಿಂಗ್ಸ್ ಜಾಸ್ತಿ ಇತ್ತು ಅಂತಂದ್ರು ನಿಮ್ಗೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಬಂದು ನೀವು ಡಾಕ್ಟರ್ಗೆ ಭೇಟಿ ಆಗ್ಬೇಕು.
2: ಹಲೋ
5: ಹಲೋ,
2: ಯಾರು ಮಾತಾಡೋದು?
5: ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಬೆಡಗಾಕೂಡ ಅರುಣ ನಮ್ಸ್ ಮಾತಾಡಿದ್ರಿ.
2: ಪ್ರಶ್ನೆ ಕೇಳಿ, ರಕ್ತದ ತೊಡ್ಡದ ಬಗ್ಗೆ.
5: ಹೌದ್ರಿ, ನಮ್ಗ್ರಿ ಬಿ ಪಿ ಒಂದು ಕಮ್ಮಿ ಐತ್ರಿ.
2: ಹ್ಮ್,
5: ಆದ್ರೆ ಕಾಲ್ ಬಾಯ್ತಾವ್ರಿ.
0: ಹ್ಮ್, ಸೊ ಅದಕ್ಕೆ ನೀವು ಡಾಕ್ಟರ್ಗೆ ಮೀಟ್ ಆಗಿದ್ರ?
5: ಹೌದ್ರಿ, ಮೀಟ್ ಆಗಿದ್ರಿ.
0: ಹ್ಮ್, ಏನ್ ಹೇಳಿದ್ರ ಅವರು?
5: ಅವ್ರ ಬಿ ಪಿ ಕಮ್ಮಿ ಐತ್ರಿ.
2: ಹಲೋ, ಫೋನ್ ಕಟ್ ಆಯ್ತು. ಡಾಕ್ಟರ್ ಅಂದ್ರೆ ಅವ್ರು ಹೇಳ್ತಾ ಇದ್ರು ಬಿ ಪಿ ಕಡಿಮೆ ಇದೆ, ಕಾಲು ಬಾವು ಬಂದಿದೆ ಅಂತ ಹೇಳಿ. ಅದಕ್ಕೆ ತಾವೇನು ಉತ್ತರ ಕೊಡ್ತೀರಾ?
0: ಸೊ ಕಾಲು ಬಾವು ಹಲವಾರು ಕಾರಣಗಳಿಂದ ಬರ್ತಿದ್ರಿ. ಒಂದು ಹೈಪೋಥೈರಾಯ್ಡಿಸಮ್ ಇದ್ರೂ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ರೂ ಬರ್ಬೋದು. ಸೊ ಇದನ್ನ ಕಿಡ್ನಿ ಪ್ರಾಬ್ಲಮ್ ಇದ್ರೂ ಕಾಲು ಬಾವು ಬರ್ಬೋದು. ಸೊ ಇದನ್ನ ನಾವು ಬ್ಲಡ್ ಟೆಸ್ಟ್ ಎಲ್ಲ ಚೆಕ್ ಮಾಡಿನೇ ಟ್ರೀಟ್ ಮಾಡ್ಬೋದಿತ್ತು. ಈಗ ಒಬ್ಬೊಬ್ಬರಿಗೆ ಅನಿಮಿಯಾ, ರಕ್ತ ಕಬ್ಬಿಣಾಂಶ ಕಡಿಮೆ ಇದ್ದಾಗ್ಲೂ ಕಾಲು ಬಾವು ಬರ್ಬೋದು, ಬಿ ಪಿ ಕಡಿಮೆ ಆಗ್ಬೋದು. ಸೊ ಇದನ್ನು ಪೇಷಂಟನ್ನು ನೋಡಿ ಅವ್ರ ಹತ್ರ ನಾವು ಚೆನ್ನಾಗಿ ಮಾತಾಡಿ ಹಿಸ್ಟ್ರಿ ಅಂದರೆ ಇತಿಹಾಸ ಅವ್ರದ್ದು ಏನಿತ್ತು ಅದನ್ನೆಲ್ಲ ತೊಗೊಂಡು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಮತ್ತು ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ.
2: ಈ ಬಿ ಪಿ ಲೋ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಡಾಕ್ಟರ್?
0: ಸೊ ಅದನ್ನು ಸಹ ನಾವು ಈಗ ಏನಾಗುತ್ತೆ, ಬಿ ಪಿ ಕಡಿಮೆ ಆದಾಗ ಒಬ್ಬೊಬ್ಬರಿಗೆ ಮೂರ್ಛೆ ತಪ್ತಾರೆ, ಅನ್ಕಾನ್ಷಿಯಸ್ ಆಕಾರ, ಸುಸ್ತು ಹಾಕಿರ್ತೈತಿ, ಕಣ್ಣು ಮಂಜು ಮಂಜು ಹಾಕಿದೆ. ಅವಾಗ ನಾವು ಡಾಕ್ಟರ್ ಕಡೆ ಬಂದು ಬಿ ಪಿ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಏನು ಕಾರಣ ಅಂತ ಹುಡ್ಕೋಬೇಕು. ಒಬ್ಬೊಬ್ಬರಿಗೆ ಮೆದುಳಿನ ಸಮಸ್ಯೆ ಇದ್ದಾಗೂ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇದ್ದಾಗೂ ಆಗೋ ಚಾನ್ಸ್ ಇರುತ್ತೆ. ಸೊ ಇವು ಆ ಥರ ಇದ್ದರೆ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು.
2: ಕೊನೆ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ. ಹಲೋ ಹಲೋ ಹಲೋ,
6: ಕೃಷ್ಣ ಮಾತಾಡೋದ್ರಿ ದೊಡ್ಡದಿಂದ.
2: ಪ್ರಶ್ನೆ ಕೇಳಿ.
6: ಅದು ಮತ್ತೆ ಬಿ ಪಿ ಇದ್ದವರು ಬ್ಲಡ್ ಡೊನೇಷನ್ ಮಾಡಬಾರ್ದು ಅಂತ ಕೆಲವರು ಮತ್ತೆ ನೀವು ಮಾಡ್ಬೇಕಂತಂದ್ರೆ ಯಾವಾಗ್ಲೇ ಮತ್ತೆ ಅದು ಹೆಂಗ್ರಿ ಅಂತ
2: ನೀವು ಪ್ರಶ್ನೆ ಕೇಳಿದ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಗೆ.
6: ಇಲ್ಲ, ಬಿ ಪಿ ಇದ್ದವರು ಬ್ಲಡ್ ಡೊನೇಷನ್ ತಗೊಂಡಿಲ್ಲ ಕೆಲವು ಕಡೆ ಡಾಕ್ಟರ್ಸ್. ಬಿ ಪಿ ಇದ್ದವ್ರು ಮಾಡಂಗಿಲ್ಲ ಅಂತಂದ್ರೆ ಯಾವಾಗ ನೀವು ಮಾಡಬಹುದು ಅಂತಂದ್ರೆ ಅದಕ್ಕೆ ಅದು ಕ್ಲಿಯರ್ ಆಗಿ ಕೇಳಿ.
0: ಇವಾಗ ನೀವು ಬಿ ಪಿ ಐತೆ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಬಿ ಪಿ ಕಂಟ್ರೋಲ್ ಮಾಡ್ಕೋರಿ, ಆಮೇಲೆ ಬ್ಲಡ್ ಡೊನೇಷನ್ ಮಾಡಕ್ ಹೋಗ್ರಿ.
2: ಕೇಳಿಗ್ರಿ, ಇಷ್ಟೊತ್ತು ಅಧಿಕ ರಕ್ತದೊತ್ತಡ ಈ ಕುರಿತಂತೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಶಿವಕುಮಾರ್ ಎ. ಕುರುವಿನ ಶೆಟ್ಟಿಯವರು. ಅವರು ಗುರುವಾರ ದಿವಸ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ.

0: ದೂರವಾಣಿ ಸಂಖ್ಯೆ 0836-2477-850. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477-777 ಅಥವಾ 2321000 ಅಥವಾ 7187000. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ. ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಪತ್ರವನ್ನು ಬರೆಯಿರಿ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ಜೂನ್ ತಿಂಗಳ 23ರಂದು ಕೇಳಿದ ಪ್ರಶ್ನೆ ಹೀಗಿದೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಲವ್ಯಾಧಿ ತಡೆಗಟ್ಟುವುದು ಹೇಗೆ? ಸರಿಯಾದ ಉತ್ತರ, ಹೆಚ್ಚು ನಾರಿನಾಂಶವುಳ್ಳ ಆಹಾರವನ್ನು ಸೇವಿಸುವುದು, ನೀರನ್ನು ಹೆಚ್ಚು ಕುಡಿಯುವುದು, ದಿನನಿತ್ಯ ವ್ಯಾಯಾಮ ಮಾಡುವುದರಿಂದ ಮೂಲವ್ಯಾಧಿಯನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ತಡೆಗಟ್ಟಬಹುದು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು ದೀಪಾ ಕೆ ವಿಭೂತಿ, ಡಾಟರ್ ಆಫ್ ಕೆಎಂ ವಿಭೂತಿ, ಸೆಕೆಂಡ್ ಮೇನ್, 4ನೇ ಕ್ರಾಸ್, ಕಾಳಿದಾಸನಗರ, ಹರಿಹರ 577601. ದೀಪಾ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗ್ತದೆ. ಮುಂದಿನ ಮಂಗಳವಾರದ ವಿಷಯ, ಸೀಳು ತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು, ಶ್ರವಣ ಮತ್ತು ಆಹಾರ ಸಮಸ್ಯೆಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ವಸೀಂ ಅಹ್ಮದ್. ಮುಂದಿನ ಮಂಗಳವಾರ ಮತ್ತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಸಲಹೆ ನೀಡಿದವರು ಡಾಕ್ಟರ್ ಶಿವಕುಮಾರ್ ಕೆ. ಕಾರ್ಯಕ್ರಮ ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರ ನೀಡಿದವರು ಉಮೇಶ್ ತಳವಾಯಿ ಹಾಗೂ ಅನಿಲ್ ಹಂಚಿನ್ಮನಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
2: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
3: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಸಮಾಜದ ಎಲ್ಲರ ಸೇವೆಯಲ್ಲಿ
3: ಎಸ್ಡಿಎಂ ಆಸ್ಪತ್ರೆ.
4: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
5: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
4: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
5: ನರರೋಗ ಚಿಕಿತ್ಸಾ ವಿಭಾಗ,
4: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
5: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
4: ಹೃದಯ ರೋಗ ಚಿಕಿತ್ಸಾ ವಿಭಾಗ,
5: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
4: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
5: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
4: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
5: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
4: ಸಂಧಿವಾತ ಚಿಕಿತ್ಸಾ ವಿಭಾಗ,
6: ಎಂಡೋಕ್ರೈನಾಲಜಿ ವಿಭಾಗ,
5: ರಕ್ತದ ಅರ್ಬುದ ವಿಭಾಗ,
6: ಸಂತಾನಹೀನತೆ ಚಿಕಿತ್ಸೆ,
5: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
4: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
1: ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ದ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ದ ಗ್ರಾಮಗಳು ಮತ್ತು ಸಮೃದ್ದ ರೈತರನ್ನು ಅಭಿವೃದ್ದಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ದಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ

0: ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ಬಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿದ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಆಗೇದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೆಯ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: Akashavani, Dharavada. Shravanabelagola Dashasanagalu. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಿವಿ ಶಿರೂರ್.
3: ಶಾಸನ ಪ್ರಪಂಚದಲ್ಲಿ ಸಂಖ್ಯಾದೃಷ್ಟಿಯಿಂದ ಸಂಸ್ಕೃತ ತರಬಾಯದ ಸ್ಥಾನವನ್ನು ತಮಿಳು ಗಳಿಸಿದರೆ ಸಾಹಿತ್ಯದ ದೃಷ್ಟಿಯಿಂದ ಈ ಸ್ಥಾನ ಕನ್ನಡಕ್ಕೆ ದೊರೆಯುತ್ತದೆ. ಈ ಸಾಹಿತ್ಯದ ಒಂದು ಪ್ರಮುಖ ಭಾಗವಾಗಿರುವ ಶಾಸನ ಸಾಹಿತ್ಯಕ್ಕೆ ಶ್ರವಣಬೆಳಗೊಳದ ಕೊಡುಗೆ ಅಪೂರ್ವವಾದುದು. ಒಂದೇ ಸ್ಥಳದಲ್ಲಿ ಸುಮಾರು 573 ಶಾಸನ ದೊರೆಯುತ್ತಿರುವುದು ಒಂದು ವೈಶಿಷ್ಟ್ಯವಾದರೆ ಅವು ಬಹಳಷ್ಟು ಕಾವ್ಯ ಸೊಬಗಿನಿಂದ ಕೂಡಿರುವುದು ಇನ್ನೊಂದು ವೈಶಿಷ್ಟ್ಯ. ಇವುಗಳ ವ್ಯಾಪ್ತಿ ಕ್ರಿಸ್ತಿಶಕ ಸುಮಾರು 600-1900 ಈ ಶಾಸನಗಳಲ್ಲಿ ಬಹಳಷ್ಟು ಈ ಸ್ಥಳವನ್ನು, ಈ ಸ್ಥಳದ ಕೇಂದ್ರ ಬಿಂದುವಾದ ಗೊಮ್ಮಟನನ್ನು ಬಣ್ಣಿಸಿರುವುದರೊಂದಿಗೆ ಇಲ್ಲಿಯ ಮುನಿಗಳನ್ನು, ಈ ಸ್ಥಳದೊಂದಿಗೆ ಸಂಬಂಧ ಹೊಂದಿದ ಅರಸರು ಮತ್ತು ಅವರ ಪರಿವಾರದವರ ಕಾರ್ಯಕ್ಷಮತೆಯನ್ನು, ಹಿರಿಮೆಗರಿಮೆಯನ್ನು ಹಿಡಿದಿಟ್ಟಿರುವುದು ವಿಶೇಷ. ಕನ್ನಡ ಶಾಸನಗಳ ಪ್ರಥಮ ಪುಟ ತೆರೆಯುವುದು ಹಲ್ಮಿಡಿ ಶಾಸನದಿಂದ. ಶ್ರವಣಬೆಳಗೊಳಕ್ಕೆ ಬಂದರೆ ದೊರೆಯುವ ಮೊದಲ ಶಾಸನ ಸಂಸ್ಕೃತದಲ್ಲಿದೆ. ಭದ್ರ ಬಾಹುವಿನೊಂದಿಗೆ ಚಂದ್ರಗುಪ್ತ ಶ್ರವಣಬೆಳಕ್ಕೆ ಬಂದು ನಿಂತುದನ್ನು ಹೇಳುವ ಈ ಶಾಸನ ಉತ್ತರ ಮತ್ತು ದಕ್ಷಿಣ ಭಾರತದ ಜೈನ ಧರ್ಮದ ಸೇತುಬಂಧವಾಗಿ ಪರಿಣಮಿಸಿದೆ. ಅಲ್ಲಿ ಶ್ರವಣಬೆಳಗೊಳವನ್ನು ಕಪ್ಪು ಕಲ್ಲಿನಿಂದ, ವಿವಿಧ ಹೂ ಹಣ್ಣುಗಳ ಗಿಡಗಳಿಂದ, ಬೇರೆ ಬೇರೆ ಕಾಡು ಮೃಗಗಳಿಂದ ಕೂಡಿದೆ ಎಂದು ಸಹಜವಾಗಿ ಬಣ್ಣಿಸಿದೆ. ಇದರ ಛಾಯೆ ಎರಡನೆಯ ಶಾಸನದಲ್ಲಿ ಕೂಡ ಕಂಡುಬರುತ್ತಿದೆ. ಶ್ರವಣಬೆಳಗೊಳದ ಮುಖ್ಯ ಆಕರ್ಷಣೆ ಗೊಮ್ಮಟ ಮೂರ್ತಿ. ಹಾಲುಗಲ್ಲದ ಹಸುಳೆಯಂತಿರುವ, ಸಮವಸ್ತ್ರ ಮಂಟಪವೇ ಎದುರು ನಿಂತಂತಿರುವ ಈ ಮೂರ್ತಿಯನ್ನು ಚಾಮುಂಡರಾಯ ಕ್ರಿಸ್ತಿಶಕ 980 ಸುಮಾರಿನಲ್ಲಿ ನಿಲ್ಲಿಸಿದನು. ಈ ಮೂರ್ತಿಯ ದಿವ್ಯ ಭವ್ಯ ರೂಪವನ್ನು ಮನದಿಂ ನುಡಿಯಂ ತನುವಿಂದೇ ಭಾವದುಂಬಿ ಬಣ್ಣಿಸಿರುವುದಾಗಿ ಕವಿ ಬಪ್ಪಣ ಪಂಡಿತನೇ ಹೇಳಿಕೊಂಡಿದ್ದಾನೆ. ಇದು ತಾರಾವಳಿ ಅಥವಾ ನಕ್ಷತ್ರ ಮಾಲಿಕೆ ಪದ್ಯಜಾತಿಯ 27 ಪದ್ಯಗಳಲ್ಲಿ ಕಲಾತ್ಮಕವಾಗಿ ಕೆತ್ತಲ್ಪಟ್ಟಿದೆ. ಇದರ ಸೊಗಸುಗಾರಿಕೆಗೆ ಏಕಾವಳಿ ರೂಪದಲ್ಲಿರುವ ಈ ಒಂದು ಪದ್ಯವನ್ನು ನೋಡಬಹುದು. ಅತಿತುಂಗಾ ಕೃತಿ ಯಾದಳಾಗದರುಳ್ ಸೌಂದರ್ಯಮುಂ ಔನತ್ಯಮುಂ ನೃತ ಸೌಂದರ್ಯಮುಂ ಆಗೆ ಮತ್ ಅತಿಶಯಂ ತಾನಾಗದ ಔನತ್ಯಮುಂ ನೃತ ಸೌಂದರ್ಯಮುಂ ಊರ್ಜಿತ ಅತಿಶಯಂ ತಂದಲ್ಲಿ ನಿಂದಿದ್ದವೇಂ ಕೃತಿ ಸಂಪೂಜಮು ಗೊಮ್ಮಟೇಶ್ವರ ಜಿನ ಶ್ರೀರೂಪಂ ಆತ್ಮೋಪಮಂ. ಇಲ್ಲಿ ಕೇವಲ ಔನ್ನತ್ಯವಾಗಲಿ, ಕೇವಲ ಸೌಂದರ್ಯವಾಗಲಿ, ಕೇವಲ ಅತಿಶಯತೆಯಾಗಲಿ ಇಲ್ಲ. ಇದು ಈ ಮೂರರ ಮುಪ್ಪುರಿ. ಆದ್ದರಿಂದ ಇದು ಕೃತಿ ಸಂಪೂಜ್ಯಂ ಎಂದಿದ್ದಾನೆ. ಆದ್ದರಿಂದ ಇದನ್ನು ನೋಡಿದಾಗ ಯಾವುದೇ ಅಶ್ಲೀಲ ಭಾವನೆ ಉಂಟಾಗುವುದಿಲ್ಲ. ಬದಲಿಗೆ ನಮ್ಮ ಅಹಂಕಾರ ಒಳಿದು ಮನಮುಗ್ಧವಾಗಿ ಕಲೆಯ ದಿವ್ಯ ದರ್ಶನವಾಗುತ್ತದೆ. ಜೈನ ಮುನಿಗಳ ಶ್ರಾವಕರ ಜೀವನದ ಪರಮ ಧ್ಯೇಯ ಮೋಕ್ಷ ಸಾಧನೆ. ಅದನ್ನು ಸಾಧಿಸುವುದಕ್ಕಾಗಿ ಪರಮ ಪವಿತ್ರ ಕ್ಷೇತ್ರವಾಗಿರುವ ಶ್ರವಣಬೆಳಗೊಳಕ್ಕೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಯೂರು ನಿಂತವರು ಸಾವಿರಾರು ಜನ. ಅವರು ತೋರಿದ ಸಂಯಮ ಶಕ್ತಿಯನ್ನು, ತಪಸ್ಸಾಮರ್ಥ್ಯವನ್ನು ಇಲ್ಲಿಯ ಶಾಸನಗಳು ಹಲವಾರು ಉಪಮೆ ರೂಪಕಗಳ ಮೂಲಕ ಮನದುಂಬಿ ಬಣ್ಣಿಸಿವೆ. ಕ್ರಿಸ್ತಿಶಕ ಸುಮಾರು 7ನೇ ಶತಮಾನದ 22ನೇ ಶಾಸನ ಕಳಂತೂರಿ ಮುನಿ ಮಾಡಿದ ಉಗ್ರ ತಪಸ್ಸನ್ನು ಶ್ರೀ ಬಾಳಾ ಮೇಲ್ ಶಿಖಿ ಮೇಲೆ ಸರ್ಪದ ಮಹಾದಂತಾಗ್ರದೋಳ್ ಸಲ್ವವೋಳ್ ತಪೋಗ್ರದಿಂ ನಿಂತು ನಡೆದೋಂ 108 ಎಂದಿದೆ. ಇನ್ನೊಂದು ಶಾಸನ ನಂದಿಸೇನ ಪರ್ವರ ಮುನಿ ಸನ್ಯಾಸ ಸ್ವೀಕರಿಸಿ ಮರಣಗೊಪ್ಪಿದ್ದನ್ನು ಈ ರೀತಿ ಬಣ್ಣಿಸುತ್ತಿದೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗದಿಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚೆ ನಾನೀ ಧರಣಿ ವಿರವಾನ್ ಎಂದು ಸನ್ಯಾಸನ ಗೈದು ದೇವಲೋಕಕ್ಕೆ ಸಂದಾನ್. ಇಲ್ಲಿ ಶಾಸನಕಾರ ಸಂಸಾರದ ನಶ್ವರತೆಯನ್ನು ಸುರಚಾಪ ವಿದ್ಯುಲ್ಲತೆ ಮಂಜುಗಳಿಗೆ ಹೋಲಿಸಿರುವಲ್ಲಿ ಉಪಮೆಗಳ ಸಾರ್ಥಕತೆ ಪ್ರತಿಭೆಯ ಹೆಗ್ಗಳಿಕೆ ಎದ್ದು ಕಾಣುತ್ತಿದೆ. ಇದನ್ನು ಕುರಿತು ತೀತಾ ಶರ್ಮಾ ಅವರು ಇದೊಂದು ಸುಂದರ ಪರಿಪೂರ್ಣ ಚಿತ್ರ. ಇಲ್ಲಿ ಕಲೆಯುಂಟು, ಕಾವ್ಯವುಂಟು, ಜೀವವುಂಟು, ಜೀವನ ದರ್ಶನವುಂಟು ಎಂದಿರುವ ಮಾತು ಔಚಿತ್ಯಪೂರ್ಣವಾಗಿದೆ. 10ನೇ ಶತಮಾನದಿಂದ 1250 ಶಾಸನಗಳಲ್ಲಿ ಬರುವ ಮುನಿಗಳ ವರ್ಣನೆ ಸಾಹಿತ್ಯದ ಸಂಪುಟ ತೆರೆದಂತಾಗುತ್ತಿದೆ. ಇವುಗಳಲ್ಲಿ ಕ್ರಿಸ್ತಿಶಕ 1100

ಶಾಸನ ಒಂದು ಗೋಪನಂದಿಯನ್ನು ಪರಮ ತಪೋನಿಧಾನ ವಸುದೈಕ ಕುಟುಂಬ ಎಂದು ಹೊಗಳಿದೆ. ಹಾಗೆಯೇ ಕ್ರಿಸ್ತಿಶಕ 1115 ಒಂದು ಶಾಸನ ಮೇಘಚಂದ್ರ ಮಹಾಮುನಿಯನ್ನು ಕ್ಷಮೆಗೀಗಳ್ ಜೌವನಂ ತಿವಿದುದು, ಅತುಳ ತಪಸ್ವಿಗೆ ಲಾವಣ್ಯಂ ಈಗಳ್ ಸಮಸಂದಿದ್ದತ್ತು ಮುಂತಾಗಿ ಬಣ್ಣಿಸಿದೆ. ಇನ್ನೊಂದು ಶಾಸನದಲ್ಲಿ ತ್ರೈಕಾಲ್ಯ ಯೋಗಿಯ ಇರುವೆಯ ಹುತ್ತದಂತೆ ಬೆಳೆದಿದ್ದ ದೇಹದ ಮೇಲಿನ ಕೊಳೆಯು ಕಾಮನಿಗೆ ಎದುರಾಗಿ ಯುದ್ಧವನ್ನು ಮಾಡಲು ಧರಿಸಿದ ಕಬ್ಬಿಣದ ಕವಚವೋ ಎನ್ನುವಂತಿದ್ದಿತು ಎಂದು ಬಣ್ಣಿಸಿದೆ. ಹಾಗೆಯೇ ಕ್ರಿಸ್ತಶಕ 1145 140 ಶಾಸನ ಸಿಂಹದ ಧ್ವನಿ ಕೇಳಿ ಅಂಜಿ ನಡುಗುವ ಆನೆಯ ಹಾಗೆ ಸಭೆಯಲ್ಲಿ ಶುಭಕೀರ್ತಿ ಮುನಿಯ ಎದುರಿಗೆ ವಾದಿಸುವ ವಾದಿಗಳಿಗೆ ಎಂಟಿದೆಯೇ ಎಂದು ಕೇಳಿದೆ. ಕ್ರಿಸ್ತಶಕ 1432 ಒಂದು ಶಾಸನ ಸಮಂತ ಭದ್ರ ಮುನಿಗೆ ಒದಗಿದ ರೋಗವನ್ನು ಕಲಿಯು ಕಳಿಸಿರುವ ಗುಪ್ತಚಾರ ಎಂದು ಬಣ್ಣಿಸಿದೆ. ಅಂದಂದಿನ ಕಾಲದ ಅರಸರ ಮತ್ತು ಅವರ ಪರಿವಾರದವರ ಧಾರ್ಮಿಕ ಭಾವನೆಯ ಮೇಲೆ, ಅವರು ನಂಬಿದ್ದ ಜೀವನದ ಮೌಲ್ಯಗಳ ಮೇಲೆ ಮತ್ತು ಅವರು ಶ್ರವಣಬೆಳಗೊಳದೊಂದಿಗೆ ಹೊಂದಿದ್ದ ಸಂಬಂಧದ ಮೇಲೆ ಇಲ್ಲಿಯ ಶಾಸನಗಳು ಬೆಳಕು ಚೆಲ್ಲುತ್ತಿವೆ. ಅತ್ಯಂತ ಭಕ್ತಿಭಾವದಿಂದ ಗೊಮ್ಮಟ ಮೂರ್ತಿ ನಿಲ್ಲಿಸಿದ ಚಾಮುಂಡರಾಯನನ್ನು ಆತನ ಶೌರ್ಯಕ್ಕಾಗಿ ವೀರ ಮಾರ್ತಾಂಡದೇವ, ಚಾರಿತ್ರ್ಯ ಮತ್ತು ಮತಾಭಿಮಾನಕ್ಕಾಗಿ ಸಂಯುಕ್ತ ರತ್ನಾಕರ ಎಂದು ಬಣ್ಣಿಸಿವೆ. ಕ್ರಿಸ್ತಶಕ 974 ಒಂದು ಶಾಸನ ಎರಡನೆಯ ಮಾರಸಿಂಹನನ್ನು ನುಡಿದನೆ ಕಾವುದನೆ ಎಳೆದೆಗೆಳೆದರು ಜವನಿಟ್ಟ ರಕ್ಕೆ, ನುಡಿದದು ತಪ್ಪು ಗುಮೆ ಗಂಗ ಚೂಡಾಮಣಿಯ ಎಂದು ಬಣ್ಣಿಸಿದೆ. ಹಾಗೆಯೇ ಕ್ರಿಸ್ತಶಕ 1159 ಒಂದು ಶಾಸನ ಮತ್ತು 1181 ಮತ್ತೊಂದು ಶಾಸನ ಹೊಯ್ಸಳ ನಾರಸಿಂಹನನ್ನು ಸಿಡಿಲನ್ನಂ ಸಿಂಹದನ್ನಂ ಪುರಹರನ್ ಉರಿಗಣ್ಣನ್ ಎಂದು ಬಣ್ಣಿಸಿದೆ. ಈ ಎರಡೂ ಪದ್ಯಗಳನ್ನು ಕನ್ನಡದ ಪ್ರಸಿದ್ಧ ವೈಯಾಕರಣಿಗಳಾದ ನಾಗವರ್ಮ ಕೇಶಿರಾಜರು ತಮ್ಮ ಕೃತಿಯಲ್ಲಿ ಲಕ್ಷಣವಾಗಿ ಬಳಸಿಕೊಂಡಿರುವುದು ಒಂದು ವಿಶೇಷ. ಕ್ರಿಸ್ತಶಕ 1123 ಒಂದು ಶಾಸನ ಮತ್ತು 1131 ಎರಡು ಶಾಸನಗಳಲ್ಲಿ ವಿನಯಾದಿತ್ಯನನ್ನು ಬೇಡುವ ಜನರಿಗೆ ಕಲ್ಪವೃಕ್ಷ, ಶರಣೆಂದವರಿಗೆ ವಜ್ರಾಯುಧ, ಪರಸ್ತ್ರೀಯರಿಗೆ ವಾಯುಪುತ್ರ, ಭೂಮಿಯ ಮೇಲೆ ಸೊಕ್ಕಿದವರಿಗೆ ಯಮ ಎಂದು ಬಣ್ಣಿಸಿದೆ. ಅವನು ಕಟ್ಟಿಸಿದ ಕೆರೆ ದೇಗುಲಗಳಿಂದಾಗಿ ಈಟ್ಟಿಗೆ ಎಂದು ತೋಡಿದ ತೆಗ್ಗುಗಳು ಕೆರೆಗಳಾದವು, ಕಲ್ಲಿಗೆಂದು ಒಡೆದ ಬೆಟ್ಟಗಳೆಲ್ಲ ನೆಲಸಮವಾದವು, ಸುಣ್ಣದ ಬಂಡಿ ಬಂದ ಹಾದಿಗಳೆಲ್ಲ ಹಳ್ಳಗಳಾದವಂತೆ, ಅವನ ಮನೆ ನಿರಂತರ ದಾಸೋಹದಿಂದ ಮದುವೆಯ ಮನೆ ಆಗಿದ್ದಿತಂತೆ. ಕ್ರಿಸ್ತಶಕ 12ನೇ ಶತಮಾನದ 384 ಶಾಸನ ಗಂಗರಾಜನ ಯುದ್ಧದಲ್ಲಿ ಜಯಿಸಿ ಬರಲು ಅರಸನು ಬೇಡಿದ್ದನ್ನು ಕೊಡಲು ಮುಂದಾದರೂ ಅವರಿವರ ಹಾಗೆ ಅವನು ಅದನ್ನು ಇದನ್ನು ಬೇಡದೆ ಕೊಟ್ಟ ಕಾಣಿಕೆಗಳನ್ನೆಲ್ಲ ತನ್ನ ತಾಯಿ ಕಟ್ಟಿಸಿದ ಜಿನಾಲಯಕ್ಕೆ ಕೊಟ್ಟನಂತೆ. ಅತ್ತಿಮಬ್ಬೆ ಗೋದಾವರಿಯನ್ನು ನಿಲ್ಲಿಸಿದಂತೆ ಈತನು ಉಕ್ಕಿ ಬರುತ್ತಿದ್ದ ಕಾವೇರಿಯನ್ನು ನಿಲ್ಲಿಸಿದ ಎಂದು ಒಂದು ಶಾಸನ ಬಣ್ಣಿಸಿದೆ. ಕ್ರಿಸ್ತಶಕ 1422 ಒಂದು ಶಾಸನ ಬೈಚದಂಡೇಶನನ್ನು ನಾನು ಅವನ ದಾನಗುಂಡವನ್ನು ಬಣ್ಣಿಸಬೇಕೆಂದರೆ ಕಲ್ಪವೃಕ್ಷವು ಆಸೆ ಎಂಬ ಹಾದಿಯಲ್ಲಿ ಅಡ್ಡ ಬರುವುದು, ಅವನ ಪಾಂಡಿತ್ಯವನ್ನು ಬಣ್ಣಿಸಬೇಕೆಂದರೆ ಬೃಹಸ್ಪತಿಯು ಎಲ್ಲಿಯಾದರೂ ಅಡಗಿ ಹೋಗುವನು, ಅವನ ತಾಳ್ಮೆಯನ್ನು ವರ್ಣಿಸುವುದಾದರೆ ಭೂದೇವಿಯು ಮೂರ್ಛೆ ಹೊಂದುವಳು, ಇಂತಹ ಬೈಚಪ್ಪನನ್ನು ಭೂಮಿಯ ಮೇಲಿನ ಕವಿಗಳಿಗೆ ವರ್ಣಿಸಲು ಹೇಗೆ ಸಾಧ್ಯ ಎಂದು ಕೇಳಿದ್ದಾನೆ. ಅದೇ ಶಾಸನ ಇರುವಪ್ಪನ ಶೌರ್ಯ ಸಾಹಸವನ್ನು, ಓ ಬ್ರಹ್ಮನೇ ನಿನ್ನ ಹಣೆಯ ಮೇಲಿನ ಬರಹವನ್ನು ಅಳಿಸಿಹಾಕು, ಇಲ್ಲದಿದ್ದರೆ ನಿನ್ನ ಬ್ರಹ್ಮ ಪದವಿ ಅಳಿದು ಹೋಗುವುದು, ಓ ಯಮನೇ ವೈರಿ ಅರಸರಿಗಾಗಿ ಇನ್ನೊಂದು ಪಟ್ಟಣವನ್ನು ಕಟ್ಟು, ಓ ವೇತಾಳ ಶ್ರೇಷ್ಠನೇ ನಿನ್ನ ಬಿಸಿರಕ್ತದ ಕೊಡಗಳ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳು. ಇರುಗೊಪ್ಪನು ಸಿಟ್ಟು ತುಂಬಿದವನಾಗಿ ಗರ್ವಿಷ್ಠ ವೈರಿಗಳೊಂದಿಗೆ ಯುದ್ಧ ಮಾಡುತ್ತಿರುವನು ಮುಂತಾಗಿ ಬಣ್ಣಿಸಿದೆ. ಬುಕ್ಕರಾಯನ ಧರ್ಮ ಸಮನ್ವಯ ದೃಷ್ಟಿಯನ್ನು ಸಾರುವ ಶಾಸನ ಇರುವುದು ಇದೇ ಸ್ಥಳದಲ್ಲಿ. ರಾಣಿಯರಲ್ಲಿ ಶಾಂತಲೆಯನ್ನು ಕುರಿತ ಎರಡು ಶಾಸನಗಳು ವಿಷ್ಣುವರ್ಧನನಿಗೆ ರಣರಂಗದಲ್ಲಿ ವಿಜಯಶ್ರೀ, ಎದೆಯಲ್ಲಿ ಆನಂದದಿಂದ ರಥಗೊಂಡು ನಿಲ್ಲುವ ವಿಪುಲಶ್ರೀ, ತೇಜಸ್ಸನ್ನು ವರದಾನ ಗುಣವನ್ನು ದಿಕ್ಕು ದಿಕ್ಕಿಗೆ ಹರಡುವ ಕೀರ್ತಿಶ್ರೀ, ಹೀಗಾಗಿ ಆಕೆಯನ್ನು ಯಾವ ಅಣ್ಣನ್ನು ಬಣ್ಣಿಸಬಲ್ಲನು ಎಂದು ಪ್ರಶ್ನಿಸಿದೆ. ಆಕೆಯ ವ್ಯಕ್ತಿತ್ವವನ್ನು ಎತ್ತಿ ಹೇಳುವ ವಿವೇಕೈಕ ಬೃಹಸ್ಪತಿಯು, ಪ್ರತ್ಯುತ್ಪನ್ನ ವಾಚಸ್ಪತಿಯು, ನಿಜ ಕಲಾಭ್ಯುದಯ ದೀಪಿಕೆಯು, ಗೀತವಾದ್ಯ ಸೂತ್ರಧಾರಿಯು ಮುಂತಾದ ಎಲ್ಲ ಬಿರುದುಗಳಿಗೆ ಆಕೆ ನಿಜವಾಗಿಯೂ ಪಾತ್ರಳಾಗಿದ್ದಳು ಎಂಬುದು ಆಕೆಯ ಚರಿತ್ರೆಯಿಂದ ತಿಳಿದುಬರುತ್ತಿದೆ. ಆಕೆಯ ಮರಣಗೊಪ್ಪಲು ಆಕೆಯ ತಾಯಿ ಮಾಚಿಕಬ್ಬೆ, ಅರೆ ಮಗಳು ದೀರ್ಘ ಕಣ್ಮಲರ್ಗಳ್, ಓದುವ ಪಂಚಪದಂ, ಜಿನೇಂದ್ರನಂ ಸುನೈಸುವ ಓಜೆ, ಬಂಧು ಜನಮಂ ಬಿಡಿಪ ಉನ್ನತಿಯಿಂದ ಸಮಾಧಿ ಮರಣ ಒಪ್ಪಿದುದನ್ನು ಎಳೆ ಎಳೆಯಾಗಿ ಬಿಡಿಸಿ ತೋರಲಾಗಿದೆ. ಗಂಗರಾಜನ ತಾಯಿ ಪೋಚಾಂಬಿಕೆ, ತನುವಂ ಜಿನಪತಿ ನುತಿಂ,
ಧರ್ಮಂ ಮುನಿಜನದ ತೃಪ್ತಿಂ ಸಫಲವೆನ್ನುವ ಹಾಗೆ ಉತ್ತಮ

0: ಸತಿ ವಂಚನಾವೃತ್ತಿಯನ್ನು ಒಳಗೊಂಡುದು ಎಂದು ಜಗವೆಲ್ಲಂ ಕೈಯತ್ತುವಿನಂ ಶೋಭಿಸಿದ್ದಳಂತೆ. ಆಕೆ ಸನ್ಯಾಸನ ವಿಧಿಯಿಂದ ಮಡಿದುದನ್ನು ನೋಡ ರೋಮಾಂಚನವಾದ ಪದು ಎಂದಿದ್ದಾನೆ ಶಾಸನಕಾರ. ಇಲ್ಲಿಯ ಎರಡೂ ಶಾಸನಗಳು ರನ್ನನ ಹಸ್ತಾಕ್ಷರ ಎಂದಿದ್ದರೆ ಇನ್ನೆರಡು ಶಾಸನ ನಾಗವರ್ಮನನ್ನು ಪ್ರಸ್ತಾಪಿಸುತ್ತಿವೆ. ಇಲ್ಲಿಯ ಶಾಸನಕಾರರು ತಮ್ಮ ಕಾವ್ಯ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಲು ಪೂರ್ವ ಕವಿಗಳ ಕಾವ್ಯಭಾಗಗಳನ್ನು ತಮ್ಮ ಶಾಸನಗಳಲ್ಲಿ ಬಳಸಿಕೊಂಡಿದ್ದಾರೆ. ಉದಾಹರಣೆಗೆ 139ನೇ ಶಾಸನದಲ್ಲಿ ರನ್ನನ ಅಜಿತ ತೀರ್ಥಂಕರ ಪುರಾಣದ ಗದಾಯುದ್ಧದ 4 ಪದ್ಯಗಳನ್ನು ಕಾಣುತ್ತಿವೆ. 5 ಶಾಸನಗಳಲ್ಲಿ ನಾಗಚಂದ್ರನ ಪಂಪ ರಾಮಾಯಣ ಮಲ್ಲಿನಾಥ ಪುರಾಣದ 11 ಪದ್ಯಗಳನ್ನು ಕಾಣುತ್ತೇವೆ. ಹಾಗೆಯೇ ದಂಡಿ ಚೂಡಾಮಣಿ ಕಾವ್ಯದ ಕರ್ತೃ ಶ್ರೀವರ್ಧದೇವ ಮೊದಲಾದವರಿಂದಲೂ ಈ ಶಾಸನಕಾರರು ಪ್ರಭಾವಿತರಾಗಿದ್ದನ್ನು ಕಾಣುತ್ತೇವೆ. ಇಲ್ಲಿ ಮತ್ತೇಭ ಚಂಪಕ ಮೊದಲಾದ ವೃತ್ತಗಳೊಂದಿಗೆ ಅಕ್ಕರವು ಬಳಕೆಯಾಗಿರುವುದು ವಿಶೇಷ. ಒಟ್ಟಾರೆ ಇಲ್ಲಿಯ ಜೈನ ಶಾಸನಕಾರರು ಕೇವಲ ಮಾಹಿತಿಯನ್ನು ಕೊಡುವುದಕ್ಕಾಗಿ ಈ ಶಾಸನಗಳನ್ನು ಬರೆದಿಲ್ಲ. ಒಬ್ಬ ಒಳ್ಳೆಯ ಕವಿಯ ಹಾಗೆ ಆ ಮಾಹಿತಿಯ ಹಿಂದಿರುವ ಮರ್ಮವನ್ನು ಅರಿತು ಅವಕ್ಕೆ ಮಾರು ಹೋಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತನ್ಮಯರಾಗಿ ಈ ಶಾಸನಗಳನ್ನು ಬರೆದಿರುವುದರಿಂದ ಇವು ಕಾವ್ಯರ ಸಾಬ್ದಿಯಲ್ಲಿ ಅದ್ದಿ ತೆಗೆದ ಅಮೃತದ ಬಿಂದುಗಳಂತೆ ಕಾಣುತ್ತವೆ.
1: ಶ್ರವಣಬೆಳಗೊಳದ ಶಾಸನಗಳು. ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಬಿವಿ ಶಿರೂರ್. ನೆರವು ಶೈಲಜಾ ರಾಜ್ಕುಮಾರ್. ಆಕಾಶವಾಣಿ ಧಾರವಾಡ.
2: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
3: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ.
4: ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ.
2: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕ್ಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
2: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೋ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್.

0: favorite soap. Mysore Sandal, confidence koduva ekaika sabunu. Mysore Sandal soap.
1: Work from home, high salary, bari ondu click nalli. Are va.
2: Sikki bidru.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿಯಲ್ಲಿ ಆಕ್ಯೂಪಂಕ್ಚರ್ ಈ ಬಗ್ಗೆ ಡಾಕ್ಟರ್ ಪೂಜಾ ಬೊಮ್ಮನಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ. ಇವತ್ತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆದಾಗ ಇಂಗ್ಲಿಷ್ ಮೆಡಿಸಿನ್ ತಗೋತೀವಿ, ಆಯುರ್ವೇದ, ಹೋಮಿಯೋಪತಿ, ಅನೇಕ ರೀತಿಯ ಮೆಡಿಸಿನ್ಗಳನ್ನ ನಾವು ತಗೋತೀವಿ. ಇತ್ತೀಚೆಗೆ ಕೇಳಿ ಬರ್ತಾ ಇರೋದು ಆಯುರ್ವೇದ ಔಷಧಿಯ ಬಗ್ಗೆ. ನಮ್ಮ ಭಾರತ ದೇಶದೊಳಗ ಹುಟ್ಟಿಕೊಂಡಂತಹ ಆಯುರ್ವೇದ ಇವತ್ತ ಜಗತ್ತಿನ ಎಲ್ಲೆಡೆ ಜನಪ್ರಿಯಗೊಂಡದ. ಅದರ ಜೊತೆಗೆ ಅನೇಕ ಹೋಮಿಯೋಪತಿ ಆಗಿರಬಹುದು, ಬೇರೆ ಬೇರೆ ವಿಭಾಗದ ಔಷಧಿಗಳು ಬಹಳ ಪರಿಣಾಮಕಾರಿಯಾಗಿ ಕಾರ್ಯ ಮಾಡ್ತಾವ. ಇವತ್ತ ನೇಚರ್ ಕ್ಯೂರ್ ಅಂಡ್ ಯೋಗಾ ಸೈನ್ಸ್ ವಿಷಯದೊಳಗ ಬ್ಯಾಚುಲರ್ ಡಿಗ್ರಿ ಮಾಡಿ ಆಕ್ಯೂಪಂಕ್ಚರ್ನೊಳಗ ಫೆಲೋಶಿಪ್ ಮಾಡಿರುವಂತಹ ಯುವ ವೈದ್ಯೆ ಡಾಕ್ಟರ್ ಪೂಜಾ ಬೊಮ್ಮನಾಳ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬರೀ ಶ್ರೋತೃಗಳೇ, ಅವರಿಂದ ಆಕ್ಯೂಪಂಕ್ಚರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣಂತ. ನಮಸ್ಕಾರ ಪೂಜಾ.
2: ನಮಸ್ಕಾರ ಮೇಡಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ತುಂಬಾ ಧನ್ಯವಾದಗಳು.
1: ಇವತ್ತ ಅನೇಕ ಔಷಧೀಯ ಪದ್ಧತಿಗಳು ನಮ್ಮ ಮುಂದ ಅವ. ಇದನ್ನ ತಗೊಳ್ಳ, ಇದನ್ನ ತಗೊಳ್ಳ ಅಂತ ಬಹಳ ವಿಚಾರ ಮಾಡ್ತಿರ್ತೀವಿ ನಾವು. ಅವಾಗ ಸಾಧ್ಯ ಇದ್ದಷ್ಟು ಅಡ್ಡ ಪರಿಣಾಮ ಇರಲಾರ್ದೇ ಇರುವಂತಹ ಔಷಧೀಯ ಪದ್ಧತಿಗೆ ನಾವು ಮೊರೆ ಹೋಗ್ತೀವಿ.
2: ಹೌದು,
1: ಅದರೊಳಗೂ ಆಯುರ್ವೇದ ಇವತ್ತ ಜಗತ್ತಿನ ಎಲ್ಲಾ ಕಡೆ ಬಹಳಷ್ಟು ಜನಪ್ರಿಯಗೊಂಡದ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರ ಅಡ್ಡ ಪರಿಣಾಮ ಇರದೇ ಇರೋದು ಅಂತ.
2: ಹೌದು ಮ.
1: ಇಂತಹ ಅನೇಕ ಔಷಧೀಯ ಪದ್ಧತಿಗಳ ಬಗ್ಗೆ ತಾವು ಅಭ್ಯಾಸ ಮಾಡಿರಿ. ನೇಚರ್ ಕ್ಯೂರ್ ಅಂಡ್ ಯೋಗಾ ಸೈನ್ಸ್ ಅನ್ನುವಂತಹ ವಿಷಯದೊಳಗ ಬ್ಯಾಚುಲರ್ ಡಿಗ್ರಿಯನ್ನು ಕೂಡ ಪಡ್ಕೊಂಡಿರಿ, ನಂತರ ಆಕ್ಯೂಪಂಕ್ಚರ್ನೊಳಗ ಫೆಲೋಶಿಪ್ ಮಾಡಿರಿ ಅಂತ ಕೇಳಿದೆ. ಅದನ್ನ ಎಲ್ಲಿ ಮಾಡಿದ್ರಿ?
2: ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂತ ಪುಣೆಯಲ್ಲಿ ಮಾಡಿದ್ದು ಮ್ಯಾಮ್.
1: ಯಾವ ರೀತಿಯ ಒಂದು ಅಭ್ಯಾಸ ಕ್ರಮ ಅದು?
2: ಇದು ಆಕ್ಯೂಪಂಕ್ಚರ್ ಅನ್ನೋ ಟ್ರೀಟ್ಮೆಂಟ್ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಅಡ್ವಾನ್ಸ್ ಟೆಕ್ನಿಕ್ಸ್ ನ ತಿಳ್ಕೊಳ್ಳೋ ಅಂತ ಫೆಲೋಶಿಪ್ ಮ್ಯಾಮ್.
1: ಹಾ, ಆಮೇಲೆ ನೇಚರ್ ಕ್ಯೂರ್ ಅಂಡ್ ಯೋಗಾ ಸೈನ್ಸ್ ಅನ್ನುವಂತಹ ಒಂದು ಪದವಿ ಏನದಲ್ಲ, ಅದು ಕೂಡ ಬಹಳ ವಿಶೇಷವಾದದ್ದೇ.
2: ಹೌದು ಮ್ಯಾಮ್.
1: ಅದನ್ನ ಎಲ್ಲಿ ಮಾಡಿದ್ರಿ? ಎಷ್ಟು ವರ್ಷದ ಕೋರ್ಸ್ ಅದು?
2: ಇದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞಾನ ನಾನು ಮೈಸೂರಲ್ಲಿ ಕಂಪ್ಲೀಟ್ ಮಾಡಿದ್ದು ಮ್ಯಾಮ್. ಇದು 5.5 ವರ್ಷದ ಕೋರ್ಸ್ಗಳೇ, ಸೇಮ್ ಡಿಗ್ರಿ. ಆಯುಷ್ ಕೋರ್ಸ್ ಗಳಲ್ಲಿ ಒಂದು ಕೋರ್ಸ್ ಆದ ಇದು ಪ್ರಕೃತಿ ಚಿಕಿತ್ಸೆ.
1: ಬಿ ಎ ಎಂ ಎಸ್ ಹೆಂಗ್ ಮಾಡ್ತಾರ ಅದೇ ತರದೊಳಗ
2: BNYS
1: BNYS ಅನ್ನುವಂತಹ ಪದವಿ ಇದು. ಯಾಕಂದ್ರೆ ನಮ್ಮ ಎಷ್ಟೋ ಯುವ ಶ್ರೋತೃಗಳಿಗೆ ಇದ್ರ ಬಗ್ಗೆ ಮಾಹಿತಿ ಆಗ್ತದ. ಹಾಗಾಗಿ ಈ ಪ್ರಕೃತಿ ಚಿಕಿತ್ಸೆ ಅನ್ನೋದು ಕೂಡ ಇತ್ತೀಚೆಗೆ ಬಹಳ ಕೇಳಿ ಬರ್ತಾ ಇರುವಂತಹ ಒಂದು ಪದ್ಧತಿ.
2: ಹೌದು.
1: ಹಂಗನ ಯೋಗಾ ಸೈನ್ಸ್ ಅದ್ರ ಬಗ್ಗೆ ನಾನೇನು ಹೇಳಲೇಬೇಕಾಗಿಲ್ಲ. ವಿದೇಶದೊಳಗೂ ಕೂಡ ಈಗ ಯೋಗ ವಿಜ್ಞಾನದ ಬಗ್ಗೆ ಬಹಳಷ್ಟು ಜನರು ಅಧ್ಯಯನ ಮಾಡ್ತಾ ಅದನ್ನ ಆಚರಣೆ ಒಳಗೆ ತರ್ಲಿಕ್ಕತ್ತಾರ ದಿನನಿತ್ಯದ ಜೀವನದೊಳಗ. ಹಿಂಗಾಗಿ ಬಹಳ ಒಳ್ಳೆಯ ಪದವಿ ಇದು. ಆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ ನಮ್ಮ ಶ್ರೋತೃಗಳಿಗೆ.
2: ಪ್ರಕೃತಿ ಚಿಕಿತ್ಸೆ ಅಂದ್ರೆ ಮ್ಯಾಮ್, ನಮ್ದು ಭಾರತೀಯ ಪಾರಂಪರಿಕ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡು ಪಂಚ ಮಹಾಭೂತಗಳನ್ನ ಅಳವಡಿಸ್ಕೊಂಡು ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡೋದನ್ನ ಇದರ ಮೂಲಭೂತ ತತ್ವ ಪ್ರಕೃತಿ ಚಿಕಿತ್ಸೆ. ಅದರ ಜೊತೆ ಯೋಗ ವಿದ್ಯೆನೂ ನಾವು ಕಲಿಸ್ಕೊಡ್ತೀವಿ. ಅಂದ್ರೆ ಟ್ರೀಟ್ಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀವಿ ಅವ್ರಿಗೆ. ಇದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ. ಇದು ಸಿಂಪಲ್ ಅಂದ್ರೆ ಏನು, ಪೌರಾಣಿಕವಾಗಿ ನಮ್ಮ ಭಾರತೀಯ ಪದ್ಧತಿಗಳು ಏನೇನಿದಾವೆ ಅವನ್ನೆಲ್ಲ ಟ್ರೀಟ್ಮೆಂಟ್ ಮುಖಾಂತರ ತಿಳಿಸ್ಕೊಡೋದೇ ಪ್ರಕೃತಿ ಚಿಕಿತ್ಸೆ ಅಂತ.
1: ಅಂದ್ರೆ ಚರಕ ಸಂಹಿತೆ ಅಂತಹ ಗ್ರಂಥಗಳು ನಮ್ಮ ದೇಶದೊಳಗವೆ. ಅಲ್ಲಿ ಇರುವಂತಹ ಮಹತ್ವಪೂರ್ಣ ಮಾಹಿತಿಯನ್ನ ಆಧರಿಸಿ ನೀವು ಕೊಡ್ತಾ ಇರುವಂತಹ ಒಂದು ಔಷಧೀಯ ಪದ್ಧತಿ ಇದು. ಹಂಗಾಗಿ ನಮ್ಮ ಎಷ್ಟೋ ಮಕ್ಕಳಿಗೆ ಈ ನೇಚರ್ ಕ್ಯೂರ್ ಅಂದ್ರೆ ಪ್ರಕೃತಿ ಚಿಕಿತ್ಸೆ ಒಳಗ ಸಾಕಷ್ಟು ಆಸಕ್ತಿ ಇರ್ತದೆ. ಅಂತವ್ರು PUC ಆದ್ಮೇಲೆ ಈ ಪದವಿಯನ್ನ ಓದಬಹುದು ಅಂತ.
2: ಹೌದು ಮ್ಯಾಮ್. PUC ಆದ್ಮೇಲೆ ಆಯುಷ್ ಕೋರ್ಸ್ ಗಳಿಗೆ ಹೇಗೆ ನೀಟು CET ಬರಿತೀವಿ ಹಾಗೆ ಬರೆದ್ಬಿಟ್ಟು ಆಮೇಲೆ ಎಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಆದ್ಮೇಲೆ ಇದು ಸಿಗುತ್ತೆ.
1: ನಿಮಗ ಈ BNYS ಅನ್ನುವಂತದ್ದು ಪದವಿ, ಬ್ಯಾಚುಲರ್ ಡಿಗ್ರಿ ಇನ್ ನೇಚರ್ ಕ್ಯೂರ್ ಅಂಡ್ ಯೋಗಾ ಸೈನ್ಸಸ್ ಮಾಡ್ಬೇಕು ಅಂತ ಅನ್ಸಿದ್ದ ಹೆಂಗ?
2: ನನ್ಗೆ ಟ್ಯಾಬ್ಲೆಟ್ಸ್ ರಹಿತವಾಗಿ ಜೀವನ ಹೇಗ್ ನಡೆಸ್ಬೇಕು ಅನ್ನೋ ಇಂಟ್ರೆಸ್ಟ್ ಒಂದ್ ಸ್ವಲ್ಪ ಹುಟ್ಟಿತ್ತು ಮೇಡಮ್ ಸ್ಟಾರ್ಟಿಂಗ್. ಆವಾಗ ಮಾಡ್ಬೇಕು ಅಂತ ಹುಡುಕ್ದಾಗ

0: ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಒಂದು ಸಬ್ಜೆಕ್ಟ್ ಸಿಕ್ತು. ಅದನ್ನ ಸ್ಟಾರ್ಟಿಂಗ್ ನಾವು ಆಕ್ಚುಲಿ MBBS ಮಾಡಬೇಕು, ಆಯುರ್ವೇದ ಮಾಡಬೇಕು ಅಂತಾನೆ ಹಾಕಿರ್ತೀವಿ. ಆವಾಗ ಇದು ಆಪ್ಷನ್ ಎಂಟ್ರಿ ಮಾಡಿದ್ದೆ, ಏನಿದು ಹೊಸದಾಗಿದೆ ಅಂತ ಹೇಳಿ ಅವಾಗ ಸಿಕ್ಕಿದಾಗ. ಆಮೇಲೆ ಓದ್ತಾ ಓದ್ತಾ ಗೊತ್ತಾಯಿತು ಇದ್ರದ್ದು ಎಷ್ಟು ಆಳ ಇದೆ, ಎಷ್ಟು ಮಹತ್ವ ಇದೆ, ಇದರಿಂದ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ, ಏನು ದೇಹಕ್ಕೆ ಅಡ್ಡ ಪರಿಣಾಮಗಳು ಏನು ಆಗದೆ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡ್ಬೋದು. ಇಂಥ ಒಳ್ಳೆ ಪದ್ಧತಿಗಳನ್ನ ಇಟ್ಕೊಂಡು ನಾವು ಏಕೆ ಬೇರೆ ಮಾಡರ್ನ್ ಮೆಡಿಸಿನ್ಸಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಈಗ ಅಷ್ಟೇ.
1: ಒಂದು ರೀತಿಯ ಗುಳಿಗೆ ರಹಿತ ಔಷಧೀಯ ಪದ್ಧತಿ ಇದು,
0: ಗುಳಿಗೆ ರಹಿತ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತ
1: ಪದ್ಧತಿ. ಈಗ ಜನರಿಗೆ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಮೂಡೇದ ಅಂತೀರಿ ಪೂಜಾ?
0: ಈಗೀಗ ಸ್ವಲ್ಪ ಜಾಗೃತಿ ತುಂಬಾ ಮೂಡ್ತಿದೆ ಮೇಡಮ್, ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಲಾಸ್ಟ್ ಆಪ್ಷನ್ ಆಗಿ ಬರ್ತಾರೆ ಈ ಟ್ರೀಟ್ಮೆಂಟ್ಗೆ ಹೊತ್ತು, ಫಸ್ಟ್ ಆಪ್ಷನ್ಗೆ ಪ್ರಿವೆನ್ಷನ್ಗೆ ಅಂತ ಯಾರು ಬರೋದಿಲ್ಲ, ಎಲ್ಲಾ ತರ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ಬಿಟ್ಟು ಸೊ ಇದು ಒಂದು ಇದೆಯಲ್ಲ, ಇದೊಂದು ಟ್ರೈ ಮಾಡೋಣ ಅಂತ ಬರೋದು ಜಾಸ್ತಿ ಜನ. ಅವಾಗ ಗೊತ್ತಾಗುತ್ತೆ ಇದನ್ನ ಫಸ್ಟ್ಗೆ ಟ್ರೈ ಮಾಡಿದ್ರೆ ತುಂಬಾ ಬೇಗನೆ ಹುಷಾರಾಗ್ಬೋದಿತ್ತಲ್ಲ ಅಂತ.
1: ಹೌದಲ್ಲ, ನೀವು ಪದವಿ ಆದ ನಂತರ ಫೆಲೋಶಿಪ್ ಮಾಡಿದ್ರಿ?
0: ಹೌದು,
1: ಅಕ್ಯುಪಂಕ್ಚರ್. ಈಗ ಹೆಚ್ಚಾಗಿ ಒಂದು ಪದವಿಯನ್ನು ಪಡೆದ ನಂತರ ಒಂದು ಸ್ಪೆಷಲೈಸೇಷನ್ ಅಂತ ಇರ್ತದೆ,
0: ಹೌದು,
1: ಆ ತರದೊಳಗ ಅಕ್ಯುಪಂಕ್ಚರ್ ಮೇಲೆ ಫೆಲೋಶಿಪ್
0: ಮಾಡಿದ್ರೆ. ಅಕ್ಯುಪಂಕ್ಚರ್ ಅಲ್ಲಿ ಏನಕ್ಕೆ ಅಂದ್ರೆ, ಅಕ್ಯುಪಂಕ್ಚರ್ ಇಂದ ನಾವು ದೇಹದಲ್ಲಿ ಈಗ ಕಾಮನ್ ಆಗಿ ಪೇಷಂಟ್ ಗಳಲ್ಲಿ ಕಾಣ್ತಿರೋದಂದ್ರೆ ನೋವುಗಳು, ಬೆನ್ನೋವು, ಕತ್ತು ನೋವು, ಮಂಡಿ ನೋವು, ಈ ನೋವುಗಳನ್ನ ನಿವಾರಣೆ ಮಾಡುವಂತ ಚಿಕಿತ್ಸೆ ಅಂದ್ರೆ ಅಕ್ಯುಪಂಕ್ಚರ್ ತುಂಬಾ ಎಫೆಕ್ಟಿವ್ ಆಗಿ. ಸೊ ಅದರಲ್ಲಿ ಮಾಡಿದ್ರೆ ಜನರಿಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಇದ್ರ ಮೇಲೆ ನಾನು ಆ ಫೆಲೋಶಿಪ್ ಮಾಡಿದೆ.
1: ಅಕ್ಯುಪಂಕ್ಚರ್ ಅಂದ್ರೆ ಏನು?
0: ಅಕ್ಯುಪಂಕ್ಚರ್ ಅಂದ್ರೆ ಮ್ಯಾಮ್ ಅಕ್ಯು ಅಂದ್ರೆ ಸೂಜಿ, ಅದು ಎಂತ ಸೂಜಿ ಅಂದ್ರೆ ತೆಳುವಾದ ಘನವಾದ ಲೋಹದಿಂದ ಮಾಡಿರ್ತಾವ ಸೂಜಿ ತುಂಬಾ, ಆ ಸೂಜಿಯಿಂದ ಪಂಚರ್ ಅಂದ್ರೆ ದೇಹದ ಮೇಲೆ ತೂತರ ಮಾಡುದು, ಸೂಜಿ ಚುಚ್ಚೋದು. ಅದನ್ನ ನಾವು ದೇಹದಲ್ಲಿ ನಮಗೆ ಬೇಕಾಗಿರುವಂತ ಶಕ್ತಿ ಬಿಂದುಗಳು ಇರ್ತವೆ, ನಾವು ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ದೇಹದಲ್ಲಿ ಬೇರೆ ಬೇರೆ ಶಕ್ತಿ ಬಿಂದುಗಳನ್ನ ಇರ್ತವೆ ಅದ್ರ ಮೇಲೆ ಸೂಜಿ ಚುಚ್ಚಿಬಿಟ್ಟು ಚಿಕಿತ್ಸೆ ಕೊಡೋದನ್ನ ಅಕ್ಯುಪಂಕ್ಚರ್ ಅಂತ ಅಂತಾರೆ.
1: ಅಕ್ಯುಪಂಕ್ಚರ್ ಚಿಕಿತ್ಸೆ ಏನದಲ್ಲ, ಇದನ್ನ ಯಾವ ರೀತಿ ಒಳಗ ಕೊಡ್ತೀರಿ?
0: ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ನ ನಾವು ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅವ್ರದ್ದು ಎಲ್ಲ ಏನಕ್ಕೆ ಅಂತ ಬಂದಿದ್ದಾರೆ, ಫಸ್ಟ್ ಎಕ್ಸಾಂಪಲ್ ಈಗ ಕತ್ ನೋವಿಗೆ ಅಂತ ಬಂದಿದ್ದಾರೆ ಅಂದ್ರೆ ಕತ್ ನೋವಿನ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಂಡ್ಬಿಟ್ಟು ಅವರಿಗೆ ಯಾವುದು ಶಕ್ತಿ ಬಿಂದುವಿನಿಂದ ಕೊಟ್ರೆ ಕಡಿಮೆ ಆಗುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ಟು ಆಮೇಲೆ ಅವರಿಗೆ ಆ ಸೂಜಿನ 20-30 ನಿಮಿಷದ ತನಕ ಕೊಟ್ಟು ಒಂದು ಕುಂತ್ಕೊಂಡಾದ್ರೂ ಕೊಡ್ತೀವಿ, ಮಲ್ಕೊಂಡಾದ್ರೂ ಕೊಡ್ತೀವಿ, ಕೊಟ್ಟು ಹಾಗೆ ಬಿಡ್ತೀವಿ. ಆ ಬಿಂದು ಪಾಯಿಂಟ್ ಆಕ್ಟಿವೇಟ್ ಆಗುತ್ತೆ, ಅದನ್ನ ಆಕ್ಟಿವೇಟ್ ಮಾಡಿದಾಗಿಂದ ಅದು ಟ್ರೀಟ್ಮೆಂಟ್ ತನಕ ತಾನೆ ಶಕ್ತಿ ಬಿಂದು ಪ್ರಕೃತಿನ ತೋರ್ಸಕ್ ಸ್ಟಾರ್ಟ್ ಮಾಡಿದಾಗ ಟ್ರೀಟ್ಮೆಂಟ್ ಅದ್ರ ಪ್ರತಿಫಲ ಸಿಗುತ್ತೆ ಅದರದ್ದು.
1: ಅಂದ್ರೆ ರೋಗಿಯ ಸಾಮರ್ಥ್ಯದ ಮೇಲೆ ಅವ್ರು ಕೂಡ್ಲಿಕ್ಕೆ ಬಂದ್ರೆ ಕೂಡ್ಲಿಕ್ಕೆ, ಇಲ್ಲ ಅಂದ್ರೆ
0: ಮಲ್ಕೊಳಕ್ಕೆ ಬಂದ್ರೆ ಮಲ್ಕೊಳಕ್ಕೆ. ಅಂದ್ರೆ ಯಾವ ಪೊಸಿಷನ್ ಮೇಲೆ ಅಂದ್ರೆ ಕತ್ತಿ ಅಂದ್ರೆ ಕತ್ತಿ ಕೊಡ್ತಿರ್ತೀವಿ, ಬೆನ್ನಿ ಕೊಡ್ತಿರ್ತೀವಲ್ಲ, ಅವ್ ಮಲಗ್ ಬಿಟ್ ಕೊಡ್ಬೇಕಾಗತ್ತೆ. ಅಂದ್ರೆ ಈಸಿ ಆಗುತ್ತೆ ಅವ್ರಿಗೆ, 20-30 ನಿಮಿಷ ಕುಂದಿರ್ಬೇಕಲ್ಲ, ಸ್ವಲ್ಪ ಸುಸ್ತಾಗ್ತಿರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಕೊಡ್ತೀವಿ. ಈ ಅಕ್ಯುಪಂಕ್ಚರ್ ಆಕ್ಚುಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಅಂತ ಕರೀತಾರೆ. ಏನಕ್ಕೆ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಅಂತ ಕರೀತಾರೆ ಅಂದ್ರೆ, ಇದನ್ನ 5,000 ವರ್ಷದಿಂದ ಚೈನೀಸ್ ಅವರು ಲಿಖಿತದ ಮೂಲಕ ಅವರು ಎಲ್ಲಾನು ಸಂಗ್ರಹಿಸಿ ಇಟ್ಟಿದ್ರು, ಅದಕ್ಕೆ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಅಂತ ಅಂತಾರೆ.
1: ಆದ್ರೆ ರೂಪದೊಳಗೆ ಇಟ್ಟಿದ್ದಕ್ಕೆ,
0: ಆದ್ರೆ ಇದು ಮೂಲತಃ ಇಂಡಿಯನ್ ಸಿಸ್ಟಮ್. ಆದ್ರೆ ನಮ್ದು ವೇದದಲ್ಲಿ ತೋರಿಸಿದ್ದಾರೆ, 7,000 ವರ್ಷದ ಹಿಂದೆ ತೋರಿಸಿದ್ದಾರೆ ವೇದಿಕ್ ಸ್ಟಡೀಸ್ ಅಲ್ಲಿ, ಆದ್ರೆ ತುಂಬಾ ಗ್ರಹಣಿಸಿರಲಿಲ್ಲ, ಎಲ್ಲಾ ವಿಷಯಗಳನ್ನು ಗ್ರಹಿಸಿ ಇಟ್ಟಿರಲ್ಲ. ಅದೇ ಸಂಬಂಧ ಅದು ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಅಂತ ತುಂಬಾ ಪ್ರಚಲಿತಲಾಗಿದೆ. ಅದಕ್ಕೆ ಸ್ವಲ್ಪ ಜನ ಹೆಂಗಿರ್ತಾರೆ, ಈ ಚೈನೀಸ್ ಮೆಡಿಸಿನ್ಸ್ ತಗೋಬೇಕು ಬೇಡೋ ಅಂತ ಹೇಳಿ. ಅದಕ್ಕೆ ಇದು ಆಕ್ಚುಲಿ ಇಂಡಿಯನ್ ಸಿಸ್ಟಮ್,
1: ಮೂಲತಃ ಭಾರತೀಯ ಪದ್ಧತಿಯೇ ಅಂತ ಹೇಳ್ತೀರಿ. ನಮ್ಮ ಔಷಧೀಯ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ
0: ಹೇಳಿದ್ದಾರೆ. ಹಳೆ ಕಾಲದಲ್ಲಿ ಏನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು ಅರವಳಿಕೆಗಾಗಿ ಇದನ್ನ ಯೂಸ್ ಮಾಡ್ತಾರೆ, ಅನಸ್ತೇಶಿಯಕ್ ಟೈಪ್ ಆಗಿ ಇದನ್ನ ಯೂಸ್ ಮಾಡ್ತಿದ್ರು ಅಕ್ಯುಪಂಕ್ಚರ್ನ. ಅವಾಗ ಬರೀ ಟ್ರೀಟ್ಮೆಂಟ್ಗೋಸ್ಕರ ಅಷ್ಟೇ ಅಲ್ಲ, ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೂ ಇದನ್ನ ಅರವಳಿಕೆಯಾಗಿ ಯೂಸ್ ಮಾಡ್ತಾರೆ ಮೇಡಮ್ ಅಕ್ಯುಪಂಕ್ಚರ್. ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ.
1: ಈಗ ಈ ಅಕ್ಯುಪಂಕ್ಚರ್ ತಗೊಳ್ಳೋದ್ರಿಂದ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ತದೆ ಅಂತೀರಿ?
0: ಈ ಅಕ್ಯುಪಂಕ್ಚರ್ ಆಕ್ಚುಲಿ ಒಂದು ಸಿದ್ಧಾಂತದ ಮೇಲೆ ನಡೆಯುತ್ತೆ ಮ್ಯಾಮ್. ನಮ್ಮ ದೇಹದಲ್ಲಿ ಹೇಗೆ ಉಸಿರಾಡುವುದು ಒಂದು ಮೂಲ ಪ್ರಕ್ರಿಯೆ, ಹಾಗೆ ನಾವು ಅಕ್ಯುಪಂಕ್ಚರ್ ಅಲ್ಲಿ ಎನರ್ಜಿ ಒಂದು ಮೂಲ ಎನರ್ಜಿ ಹರಿದಾಡುತ್ತಿದೆ ಆ ದೇಹದಲ್ಲಿ. ಆ ದೇಹದ ಹರಿದಾಡುವ ಶಕ್ತಿಯನ್ನ ನಾವು ಚಿ ಅಂತ ಕರಿತೀವಿ. ಈ ಹೆಂಗೆ ಪ್ರಾಣಶಕ್ತಿ ಅಂತ ಎಲ್ಲ ಹೇಳ್ತೀವಿ ಅಲ್ಲ, ಹಾಗೆ ಹಂಗ್ ಶಕ್ತಿ ದೇಹದಲ್ಲಿ ಇರುತ್ತೆ. ಅದು ಸಮನಾಗಿದ್ದರೆ ನಮ್ಮ ದೇಹದಲ್ಲಿ ಯಾವ ಅನಾರೋಗ್ಯಗಳು ಬರುವುದಿಲ್ಲ. ಅದು ಒಂದ್ ಸ್ವಲ್ಪ ಇಂಬ್ಯಾಲೆನ್ಸ್ ಆದ್ರೆ ಅವಾಗ ಏರೋಪೇರಾದ್ರೆ ಅವಾಗ ಬರೋದು. ಆ ಚೀನಾ ನಾವು ಬ್ಯಾಲೆನ್ಸ್ ಮಾಡಕ್ಕೆ ಅಕ್ಯುಪಂಚರ್ ಕೊಡ್ತೀವಿ. ಇದರ ಮೂಲ ಸಿದ್ಧಾಂತ, ಇದರ ಎಫೆಕ್ಟ್ ಹೇಗಾಗುತ್ತೆ ಅಂದ್ರೆ, ನಾವು ಅಕ್ಯುಪಂಚರ್ ಪಾಯಿಂಟ್ ಕೊಟ್ಟಾಗ ನಮ್ಮ ದೇಹದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ಎಫೆಕ್ಟ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸ್ಪೈನಲ್ ನರ್ವಸ್ ಸಿಸ್ಟಮ್, ಆ ಮೆದುಳಿನ ನರ್ವ್ ಸಿಸ್ಟಮ್ಗೆ ಎಫೆಕ್ಟ್ ಆಗಿ ಅಲ್ಲಿಂದ ಕೆಮಿಕಲ್ಸ್ ಅಂದ್ರೆ ಪೇನ್ ರಿಲೀಸಿಂಗ್ ಕೆಮಿಕಲ್

0: ಕೆಲಸಲೇ ಇರ್ತಾವೆ
1: ರಾಸಾಯನಿಕಗಳು,
0: ಅವು ರಿಲೀಸ್ ಆಗ್ತವೆ. ಹಾಗೆ ಈಗ ನಮ್ಗೆ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಿ, ಹ್ಯಾಪಿ ಹಾರ್ಮೋನ್ ನ್ಯಾಚುರಲಿ ಹ್ಯಾಪಿ ಹಾರ್ಮೋನ್ ಎಂಡೋರ್ಫಿನ್ಸ್, ಅವು ಎಂಡೋರ್ಫಿನ್ಸ್ ರಿಲೀಸ್ ಮಾಡಿಬಿಟ್ಟು ಪೇನ್ ಕಡಿಮೆ ಮಾಡ್ತವೆ,
1: ನೋವನ್ನ
0: ಕಡಿಮೆ ಮಾಡ್ತವೆ. ಅದನ್ನ ಕಡಿಮೆ ಮಾಡಿ ಸೊ ಪೇನ್ ಆಗಲ್ಲ ಅಲ್ವಾ, ಸೊ ಈಗ ಹೀಲ್ ಆಗ ನ್ಯಾಚುರಲ್ ಆಗಿ ಹೀಲ್ ಹಾಕೊಂತ ಹೋಗುತ್ತೆ. ಸೊ ಇದು ಇದರದ ಎಫೆಕ್ಟ್. ಆಮೇಲೆ ಇನ್ನೊಂದು ಸ್ಟ್ರೆಸ್ ಮೂಲಕ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತದೆ ಈಗ.
1: ಆಕ್ಚುಲಿ ಏನಂದ್ರೆ ಪೂಜಾ, ಇವತ್ತಿನ ದಿನಮಾನಗಳೊಳಗ ಯಾವುದು ಹಂಗ ಸಲೀಸಾಗಿ ಆಗುದಿಲ್ಲ, ಬಹಳ ಸ್ಪರ್ಧಾತ್ಮಕ ಯುಗ. ಇವರೊಂದ್ ಕಲ್ತಿದ್ರೆ ಇನ್ನೊಬ್ರು ಇನ್ನೊಂದ್ ಕಲ್ತಿರ್ತಾರೆ, ಇನ್ನೊಬ್ರು ಅದಕ್ಕಿಂತ ಮುಂದೆ ಹೋಗಿರ್ತಾರ. ಹಿಂಗಾಗಿ ಒಂದ್ ರೀತಿ ಎಷ್ಟು ಕಲ್ತರು ಕಡಿಮೆಯಪ್ಪ, ನಾನು ಮುಂದೆ ಬರ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋದ್ರೊಳಗ ಮನುಷ್ಯನಿಗೆ ಸ್ಟ್ರೆಸ್ ಬಹಳ ಆಗ್ತದೆ.
0: ಹೌದು, ಸ್ಟ್ರೆಸ್ ಅದಕ್ಕಂತೇನೆ ಅಲ್ಲ, ದಿನದಿಂದ ಕೆಲಸ ಮಾಡೋ ಎಲ್ಲಾ ಕೆಲಸ ಮಾಡೋಕ್ಕೂ ಈಗ ಸ್ಟ್ರೆಸ್ ಇದೆ.
1: ಹೌದೌದು,
0: ಅದಕ್ಕೆ ಅದ ಸ್ಟ್ರೆಸ್ ಕಡಿಮೆ ಮಾಡಕ್ಕೆ ಸ್ಟ್ರೆಸ್ ರಿಲೀಸಿಂಗ್ ಹಾರ್ಮೋನ್ ಎಲ್ಲ ಏನಿದೆ, ಕಾರ್ಟಿಸೋಲ್ ಎಲ್ಲ ಬಾಡಿಲಿ ಸಿಕ್ಕಾಪಟ್ಟೆ ರಿಲೀಸ್ ಆಗುತ್ತೆ. ಸೂಚಿ ಚಿಕಿತ್ಸೆಯಿಂದ ಆ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ಕಡಿಮೆ ಮಾಡಿದಾಗ ಸ್ಟ್ರೆಸ್ ಇಂದ ಪೇನ್ ರಿಲೀಸ್ ಆಗುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಆಕ್ಚುಲಿ ಸ್ಟ್ರೆಸ್ ಇಂದ ಆಗುವ ಪೇನ್ ಗಳಂದ್ರೆ ಕತ್ತು ನೋವು. ಕತ್ತು ನೋವು ಮೇನ್ಲಿ ನೀವು ತುಂಬಾ ಹೊತ್ತು ಕುಂತ್ಕೊಂಡು ಕೆಲಸ ಮಾಡಿ ಏನಾದ್ರೂ ಸ್ಟ್ರೆಸ್ ತಗೊಂಡಿದ್ರೆ ನಿಮಗೆ ತುಂಬಾ ಜನಕ್ಕೆ ಕತ್ತು ನೋವು ಬರುತ್ತೆ. ಈ ಚಿಕಿತ್ಸೆ ಕೊಡೋದ್ರಿಂದ ಅದು ಕಡಿಮೆ ಆಗುತ್ತೆ, ಅದು ಸ್ಟಾಪ್ ಆಗುತ್ತೆ.
1: ಮುಖ್ಯವಾಗಿ ಈ ಕತ್ತು ನೋವಿನ ಜೊತೆಗೆ ದೇಹಕ್ಕೆ ಬರುವಂತಹ ಯಾವ್ಯಾವ ನೋವುಗಳಿಗೆ ನೀವು ಇದು ಆಕ್ಯುಪಂಕ್ಚರ್ ಅಂದ್ರೆ ಸೂಜಿ ಚಿಕಿತ್ಸೆಯನ್ನ ಕೊಡ್ತೀರಿ?
0: ಈ ಆಕ್ಯುಪಂಕ್ಚರ್ ನ ಎಲ್ಲಾ ತರ ನೋವುಗಳಿಗೂ ಕೊಡ್ತೀವಿ. ಕತ್ ನೋವು, ಬೆನ್ನು ನೋವು, ಅಬ್ಡಾಮಿನಲ್ ಪೇನ್, ಹೊಟ್ಟೆ ನೋವು, ಮತ್ತೆ ಮಂಡಿ ನೋವು, ಎಲ್ಲಾ ಬೋನ್ ಪ್ರಾಬ್ಲಮ್ಸ್ ಏನೇನಿದಾವೆ ಮ್ಯಾಮ್ ಅವೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಈವನ್ ಬಿಪಿ, ಹೈ ಬ್ಲಡ್, ಇದು ಬ್ಲಡ್ ಸರ್ಕ್ಯುಲೇಷನ್ ನ ಕ್ಲಿಯರ್ ಮಾಡಿಬಿಟ್ಟು ಹೈ ಬಿಪಿ ಇರೋದನ್ನ ನಾರ್ಮಲ್ ಕಂಟ್ರೋಲ್ ಮಾಡುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಒಂದ್ ಸ್ವಲ್ಪ ಊದ್ಕೊಂಡಿರುತ್ತೆ, ಕಾಲು ಊದ್ಕೊಂಡು ಎಡಿಮಾ ಅಂತ ಹೇಳ್ತೀವಿ, ಅದಕ್ಕೂ ಈ ಟ್ರೀಟ್ಮೆಂಟ್ ಕೊಡ್ತೀವಿ ಮ್ಯಾಮ್. ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲದಕ್ಕೂ ಆಕ್ಚುಲಿ ಇದನ್ನ ಎಲ್ಲಾ ತರಕ್ಕೂ ಕೊಡ್ಬೋದು ಟ್ರೀಟ್ಮೆಂಟ್. ಯಾವ್ದು ಸೈಡ್ ಎಫೆಕ್ಟ್ಸ್ ಅಂತ ಯಾವ್ದು ಇಲ್ಲ. ಮೇಜರ್ ಆಗಿ ಏನಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಷ್ಟೇ, ಸ್ವಲ್ಪ ಒಬ್ಬೊಬ್ಬರಿಗೆ ಹೆದರಿಕೆ ಆಗುತ್ತೆ ಸೂಜಿ ಅಂತ ಅಂದ ತಕ್ಷಣ, ಆವಾಗ ಸ್ವಲ್ಪ ತಲೆ ತಿರುಗ್ದಂಗ ಅನ್ಸುತ್ತೆ, ವಾಂತಿ ಬಂದಂಗ ಅನ್ಸುತ್ತೆ. ಅದು ಹೀಲಿಂಗ್ ಸಿಸ್ಟಮ್ ನಮ್ಮ ಪ್ರಕಾರ. ಅದನ್ನ ಬಿಟ್ಟು ಬೇರೆ ಯಾವ ಸೈಡ್ ಎಫೆಕ್ಟ್ಸ್ ಈ ಸೂಜಿಯಿಂದ ಇನ್ನೂ ಇಲ್ಲ.
1: ಅಂದ್ರೆ ಪರಿಣಾಮ ಆಗ್ಲಿಕ್ಕದ ಅಂತ ಗೊತ್ತಾಗ್ತದೆ ನಿಮಗೆ?
0: ಪರಿಣಾಮ ಆಗ್ಲಿಕ್ಕತ್ತದ ಅಂತ ಗೊತ್ತಾಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದರ ರಿಯಾಕ್ಷನ್ ಕೊಡುತ್ತೆ ಅದು. ಸೊ ಅದನ್ನ ಬಿಟ್ಟು ಬೇರೆ ಯಾವ್ದರ ಮೇಜರ್ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಟ್ರೀಟ್ಮೆಂಟ್.
1: ದೇಹ ಸ್ಪಂದಿಸ್ಲಿಕ್ಕತ್ತದ ಅನ್ನೋದು ನಿಮ್ಗೆ
0: ಗೊತ್ತಾಗುತ್ತೆ. ಅದ್ರ ಜೊತೆ ಮತ್ತೆ ಇದನ್ನ ನಾವೀಗ ಹೊಸದಾಗಿ ಕಾಸ್ಮೆಟಿಕ್ ಆಕ್ಯುಪಂಕ್ಚರ್ ಅಂತಾನು ಯೂಸ್ ಮಾಡ್ತಿದ್ದಾರೆ. ಫೇಶಿಯಲ್ ಕೊಟ್ಬಿಟ್ಟು ಈಗ ಹೊಸದಾಗಿ ಇದು ನ್ಯಾಚುರಲ್ ಡಿಂಪಲ್ಸ್ ಬರ್ಸ್ಕೊಳಕಿನ ಫೇಶಿಯಲ್ ಆಕ್ಯುಪಂಕ್ಚರ್ ಕೊಟ್ಬಿಟ್ಟು ಬರ್ಸ್ಬೋದು. ಈಗ ಕಾಸ್ಮೆಟಾಲಜಿಗೆ ಸ್ವಲ್ಪ ಸೌಂದರ್ಯನ ಹೆಚ್ಚಿಸ್ಕೊಳಕ್ಕೂ ಇದನ್ನ ಮಾಡ್ತಾರೆ. ಆಮೇಲೆ ಆರಿಕ್ಯುಲರ್ ಆಕ್ಯುಪಂಕ್ಚರ್ ಬರೀ ಕಿವಿಗಳಲ್ಲಿರೋ ಪಾಯಿಂಟ್ಸ್ಗೆ ಅಷ್ಟೇ ಕೊಟ್ಬಿಟ್ಟು ದೇಹದಲ್ಲಿರೋ ಎಲ್ಲಾ ಆರ್ಗನ್ಸ್ ನ ಸ್ಟಿಮ್ಯುಲಸ್ ಕೊಡ್ಬೋದು. ಆ ತರ ಸಿಸ್ಟಮು ಇದೆ. ಆಮೇಲೆ ಮತ್ತೆ ಆರಿಕ್ಯುಲರ್ ಐತೆ, ಫೇಶಿಯಲ್ ಡಯಾಗ್ನೋಸಿಸ್ ಇದೆ, ಮತ್ತೆ ಸ್ಕಾಲ್ಪ್ ಆಕ್ಯುಪಂಕ್ಚರ್ ಅಂದ್ರೆ ಬರೇ ತಲೆಭಾಗಕ್ಕೆ ಮಾತ್ರ ಕೊಟ್ಬಿಟ್ಟು ನಮ್ಮ ಟೆನ್ಷನ್ ಇನ್ಸೋಮ್ನಿಯಾ ಕಂಡೀಷನ್ ಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು.
1: ಈಗ ನೀವು ಒಬ್ಬ ಯೋಗ ತಜ್ಞೆಯಾಗಿ, ಪ್ರಕೃತಿ ಚಿಕಿತ್ಸಾ ತಜ್ಞೆಯಾಗಿ ಕಳೆದ ಕೆಲವು ವರ್ಷಗಳಿಂದ ಸೇವೆ ಮಾಡ್ಲಿಕ್ಕತ್ತೀರಿ.
0: ಹೌದು.
1: ನಿಮ್ಮ ಈ ಅನುಭವದ ಪ್ರಕಾರ ನಮ್ಮ ರೋಗಿಗಳು ಯಾವ ರೀತಿಯ ಚಿಕಿತ್ಸೆಗಾಗಿ ನಿಮ್ ಕಡೆ ಬಂದಿರ್ತಾರೆ?
0: ನಮಗೆ ತುಂಬಾ ಅಂದ್ರೆ ಈಗ ಸ್ಟ್ರೆಸ್ ಇಂದ ಪೇನ್ ಜಾಸ್ತಿ ಆಗಿ ಮಂಡಿ ನೋವು, ಕತ್ ನೋವು, ಬೆನ್ನೋವು, ಈ ತರ ಚಿಕಿತ್ಸೆಗೆ ಜಾಸ್ತಿ ಬಂದಿರೋದು.
1: ಈಗ ಯಾಕಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದೇ ಜಾಸ್ತಿ, ಅದು ಅನಿವಾರ್ಯ ಆಗ್ಬಿಟ್ಟದ. ಹಂಗಾಗಿ ಎಲ್ಲರಿಗೂ ಕುತ್ತಿಗೆ ನೋವು, ಮತ್ತೆ ಈ ಮಂಡಿ ನೋವು ಅನ್ನೋದು ಕೂಡ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಹೌದು, ಅಂದ್ರೆ ನಮ್ಗೆ ತಿನ್ನೋ ಎಲ್ಲಾ ಆಹಾರದಲ್ಲಿ ಎಲ್ಲಾ ಅಂಶಗಳು ಸಿಕ್ತಿಲ್ವಲ್ಲ
1: ಮ್ಯಾಮ್, ಆಹಾರ
0: ಅದು ಒಂದು ಎಫೆಕ್ಟೇ ಅದರಿಂದ. ಮತ್ತಷ್ಟೇ ಅಲ್ಲದೆ ಅವ್ರು ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಆಗುತ್ತೆ, ಅವಾಗವಾಗ ಕೆಲಸ ಮಾಡ್ತಿರ್ತಾರೆ, ಆ ತರ ಕೆಲಸದಿಂದನೂ ಮಂಡಿ ನೋವು ಬರುತ್ತೆ. ಅಂದ್ರೆ ನಿಶಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಮಂಡಿ ನೋವು ಜಾಸ್ತಿ ಬರ್ತಿದೆ, ಅದರ್ಲಿಂತರನು ಅದಕ್ಕಿನ್ನೂ ಬರ್ತಾರೆ ಜಾಸ್ತಿ ಜನ.
1: ನೀವು ಅವಾಗ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಆಗ್ಲಿ ಅಥವಾ ಯೋಗ ಚಿಕಿತ್ಸೆಯ ಬಗ್ಗೆ ಆಗ್ಲಿ ರೋಗಿಗಳಿಗೆ ಹೇಳಿದಾಗ ಅವರು ಅದನ್ನ ಯಾವ ರೀತಿ ತಗೊಳ್ತಾರ ಪೂಜಾ?
0: ಅವ್ರು ಫಸ್ಟ್ ಅವ್ರಿಗೆ ಡೌಟ್ ಅಲ್ಲೇ ಇರ್ತಾರೆ ಫಸ್ಟ್. ಆಮೇಲೆ ಈ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ನ ನಾನು ಕೊಟ್ಟಾದ್ಮೇಲೆ ಅವ್ರ ಎಫೆಕ್ಟ್ ನೋಡ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಆರಾಮಾಗಿದೆ. ಮೊನ್ನೆ ತಾನೇ ಒಬ್ರು ಕುತ್ತಿಗೆ ಮತ್ತು ಕೈ ನೋವು ಬರ್ತಿತ್ತು ಅವ್ರಿಗೆ, ಒಂದೇ ಸಿಟ್ಟಿಂಗ್ ಅಲ್ಲಿ ಆಕ್ಯುಪಂಕ್ಚರ್ ಕೊಟ್ಟಿದ್ದು. ಶಕ್ತಿ ಬಿಂದು ಕೊಟ್ಟಾದ್ಮೇಲೆ ಅವ್ರಿಗೆ ಈಗ ಕೈ ಕಟ್ಕೊಳ್ಳೋದು ಬಿಟ್ಟಿದ್ದಾರೆ, ನಿದ್ದೆ ಬರ್ತಿರ್ಲಿಲ್ಲ, ನಿದ್ದೆ ಚೆನ್ನಾಗಿ ಬರ್ತಿದೆ. ಸೊ ಈ ತರ ಎಲ್ಲ ಎಫೆಕ್ಟ್ ಆಗಿಂದ ಅವ್ರು ಆಕ್ಚುಲಿ ಅದ್ರ ಟ್ರೀಟ್ಮೆಂಟ್ ದ ಫಲಿತಾಂಶ ನೋಡಿನೇ ಸಿಕ್ಕಾಪಟ್ಟೆ ಜನ ನಂಬ್ತಿರೋದು ಇದನ್ನ.
1: ಹೌದಲ್ಲ,
0: ಹೌದು,
1: ಒಂದ್ ರೀತಿಯ ಸಕ್ಸೆಸ್ ಸ್ಟೋರೀಸ್.
0: ಸಕ್ಸೆಸ್ ಸ್ಟೋರೀಸ್ ನೋಡಿ, ಬೇರೆಲ್ಲ ಹಳೆ ಪೇಷಂಟ್ ಗಳದ್ದೆಲ್ಲ ಕತೆ ಕೇಳ್ಬಿಟ್ಟು ಅವರು ಜಾಸ್ತಿ ನಂಬ್ತಿರೋದು.
1: ಈಗ ಮುಂಬರುವ ದಿನಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರಿ?
0: ಮುಂದೆ ಬರೋ ದಿನಗಳಲ್ಲಿ ಈ ತರ ಈ ಚಿಕಿತ್ಸೆಗಳಿಗೆ ಏನೇನ್ ಆಗುತ್ತೆ ಅಂತ ಎಲ್ಲರಿಗೂ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಸೆಮಿನಾರ್ ಮಾಡ್ಬೇಕು, ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ಹೇಗೆ ಬೇರೆಯವ್ರಿಗೆಲ್ಲ ಹೇಳಿ ಉಪಯೋಗ ಆಗುತ್ತೆ ಅಂತ.

0: ಆತರ ಮಾಡ್ಬೇಕು ಅಂತ. ಈ ಪ್ರಕೃತಿ ಚಿಕಿತ್ಸೆಯಿಂದ ಏನೇನ್ ಎಫೆಕ್ಟ್ ಆಗುತ್ತೆ, ಮೀನ್ಸ್ ಏನೇನ್ ಉಪಯೋಗಗಳಿದಾವೆ ಅಂತ ಸಮಾಜಕ್ಕೆ ತಿಳಿಸ್ಬೇಕನ್ನೋದೇ ನನ್ನ ಮುಖ್ಯ ಉದ್ದೇಶ.
1: ಹೌದು, ಈಗ ನಮಗೂ ಎಲ್ಲರಿಗೂ ಏನಾಗಿರ್ತದೆ, ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅಷ್ಟು ಗೊತ್ತಿರುವುದಿಲ್ಲ. ಈಗ ಅದರಿಂದ ಆಗುವಂತಹ ಉಪಯೋಗಗಳು ನಮ್ಗೆ ಗೊತ್ತಿದ್ರೆ ನಾವು ಪ್ರಕೃತಿ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೂ ಬಯಸ್ತೀವಿ ಮತ್ತೆ ಅದರಿಂದ ಉಪಯೋಗವನ್ನು ಪಡಿತೀವಿ.
0: ಹೌದು, ಎಷ್ಟೋ ಜನಕ್ಕೆ ಆಕ್ಚುಲಿ ಮನೇಲಿ ಮಾಡೋದೇ ನಾವು ಇದನ್ನೆಲ್ಲ ಫಸ್ಟಿಗೆ. ಈಗ ಇನ್ನೊಂದು, ಹಳೆ ಕಾಲದಲ್ಲಿ ಕಲ್ ಮೇಲ್ ನಡೀತಿದ್ರು.
1: ಹೌದು,
0: ನಾವು ಅದನ್ನ ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ಪ್ರತಿಬಿಂಬ ತರ ವರ್ಕ್ ಆಗುತ್ತೆ. ಪಾದಗಳಲ್ಲಿ ಮತ್ತೆ ಹಸ್ತಗಳಲ್ಲಿ ನಮ್ಮ ದೇಹದ ಎಲ್ಲಾ ಆರ್ಗನ್ದು ಅಂಶಗಳು ಇರ್ತವೆ. ನಾವು ಈಗ ಹಳೆ ಕಾಲದಲ್ಲಿ ಕಲ್ ಮೇಲೆ ನಡೀತಿದ್ರಲ್ಲ, ಅವಾಗೆಲ್ಲ ಸ್ಟಿಮ್ಯುಲಸ್ ಟೈಪ್ ಆಗ್ಬಿಟ್ಟು ಅವ್ರಿಗೆ ಯಾವ ತರದ್ದು ರೋಗಗಳು ಯಾವ ತರದ ಎಫೆಕ್ಟ್ಗಳು ಜಾಸ್ತಿ ಆಗ್ತಿರ್ಲಿಲ್ಲ ಬೇರೆ ಕಡೆ ಅಂಶಗಳಿಂದ. ಅದಕ್ಕೆ ಈಗ ನಾವೆಲ್ಲರೂ ಮನೇಲಿ ಚಪ್ಪಲ್ ಹಾಕೊಂಡು ನಡೀತೀವಿ, ಹೊರಗೂ ಚಪ್ಪಲ್ ಹಾಕೊಂಡು ನಡೀತೀವಿ, ಮನೆಯಲ್ಲೂ ಅದನ್ನೇ ಹಾಕೊಂಡು ನಡೀತೀವಿ. ಸೊ ಅದಕ್ಕೆ ನನ್ನ ಪೇಷಂಟ್ ಹಂಗೇನಾದ್ರೂ ಬಂದ್ರೆ ಪಾದಗಳ ಮೇಲೆ ನಡೀರಿ ಅಂತ ಹೇಳ್ತೀವಿ ನಾವು. ಇಲ್ಲಾಂದ್ರೆ ಈಗ ಅಕ್ಯುಪ್ರೆಷರ್ ಚಪ್ಪಲ್ಸ್ ಅಂತ ಬಂದಿದಾವೆ, ಆ ತರ ಹಾಕೊಳ್ಳಿ ಅಂತ ಹೇಳ್ತೀವಿ. ಈ ತರ ನಮ್ದು ಹಳೆ ಪದ್ಧತಿಗಳನ್ನೇ ನಾವು ಫಾಲೋ ಮಾಡ್ಕೊಳ್ತಾ ಹೋದ್ರೆ ಕಾಪಟೆ ನ್ಯಾಚುರಲ್ ಆಗಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಖುಷಿಯಿಂದ ಇರ್ಬೋದು.
1: ಅಂದ್ರೆ ತೂಗೋ ತೊಟ್ಟಿಲ್ಲ ಅಲ್ಲೇ ಬಂದ್ ನಿಲ್ತದ ಅಂತ ಹೇಳ್ತಾರಲ್ಲ, ಈಗ ನಮ್ಮದು ಒಂದು ಶ್ರೀಮಂತವಾದ ಪರಂಪರೆ.
0: ಹೌದು,
1: ಮತ್ತ ಔಷಧ ಶಾಸ್ತ್ರ ಕೂಡ ನಮ್ಮ ಋಷಿ ಮುನಿಗಳು ಆಗಿಂದನೇ ಹೇಳ್ಕೊತ ಬಂದವರು. ಈ ಗಿಡ ಮೂಲಿಕೆಗಳು ಮತ್ತ ನಮ್ಮ ಪ್ರಕೃತಿ ಒಳಗ ನಮ್ಮನ್ನ ನಾವು ಸಮತೋಲನ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಯಾವ ರೀತಿ ಒಳ್ಳೆ ರೀತಿ ಒಳಗೆ ಇಟ್ಕೋಬಹುದು ಅನ್ನೋದನ್ನ ಅವರು ತಿಳಿಸಿಕೊಟ್ಟದ್ದು. ನೀವು ಇದನ್ನ ನಮ್ಮ ಜನರಿಗಾಗ್ಲಿ ನಮ್ಮ ಯುವ ಜನರಿಗಾಗ್ಲಿ ಯಾವ ರೀತಿ ಒಳಗ ಹೇಳೋ ಪ್ರಯತ್ನ ಮಾಡ್ತೀರಿ?
0: ನೀವು ಏನ್ ಮಾಡ್ತಿರಲ್ಲ, ಫಸ್ಟ್ ಅದನ್ ನಿಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು. ಯಾವ ಟ್ರೀಟ್ಮೆಂಟ್ ಹೋದ್ರು ಮೊದ್ಲು ಆಕ್ಚುಲಿ ನಿಮ್ದು ಹೆಲ್ತ್ ಎಲ್ಲ ಇರೋದು ನಿಮ್ ಕೈಯಲ್ಲೇ. ನೀವು ಏನ್ ಮಾಡ್ತೀರಾ ಅದ್ರದ್ದು ಎಫೆಕ್ಟ್ ನಿಮ್ ದೇಹದಲ್ಲಿ ತೋರಿಸೋದು. ನಿಮ್ ದೇಹನ ಏನಾದ್ರೂ ಸಿಂಪ್ಟಮ್ಸ್ ತೋರಿಸಿದೆ, ಜ್ವರ ತೋರಿಸ್ತಿದೆ ಅಂದ್ರೆ ದೇಹದಲ್ಲಿ ಏನೋ ಆಗಿದೆ, ನೀವೇನೋ ಅದಕ್ಕೇನೋ ಸ್ಟಿಮ್ಯುಲಸ್ ಕೊಟ್ಟಿದ್ದೀರಾ ಅದಕ್ಕೆ ತೋರಿಸ್ತಿದೆ. ಸೊ ಅದನ್ನ ನೀವು ನಿಮ್ ದೇಹನ ನೀವು ಸ್ಟಡಿ ಮಾಡಿಕೊಂಡು ಅದಕ್ಕೆ ನೀವೇ ಟ್ರೀಟ್ಮೆಂಟ್ ತಗೋಬಹುದು ಮನೇಲೆ ಈಸಿಯಾಗಿ. ನೀವೇ ಟ್ರೀಟ್ಮೆಂಟ್ ತಗೋಬಹುದು. ಈಗಂತ ಎಲ್ಲರೂ ಪೇನ್ ಕಿಲ್ಲರ್ಸ್ ತಗೋತಿದ್ದಾರೆ, ಆ ತರ ಟ್ರೀಟ್ಮೆಂಟ್ ಅಲ್ಲ,
1: ಸ್ವಯಂ
0: ಔಷಧಿ ಅಲ್ಲ. ದೇಹದಲ್ಲಿರೋ ನಿಮ್ಗೆ ಒಂದೊಂದ್ ಪದಾರ್ಥಗಳು ತಿಂದ್ರೆ ನಿಮ್ಗೆ ಈ ತರ ಎಫೆಕ್ಟ್ಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದೊಂದ್ಸತಿ ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಈಗ ಎಲ್ರಿಗೂ ಟೈಮ್ ಇಲ್ಲ, ನಮ್ಗೇನು ಪೇಷನ್ಸ್ ಇಲ್ಲ, ಏನ್ ಸಿಗತ್ತೆ ತಿನ್ಬಿಟ್ಟು ಹೋಗ್ತೀವಿ, ಆ ತರ ಅಲ್ಲ. ನೀವ್ ಏನ್ ತಿಂತಿದ್ದೀರಾ ಅದ್ರ ಮೇಲೆ ನಿಮ್ ಲಕ್ಷ್ಯ ಇರ್ಬೇಕು. ಎಷ್ಟು ತಿಂತಿದ್ದೀರಾ ಅನ್ನೋದು ಲಕ್ಷ್ಯ ಇರ್ಬೇಕು. ನಿಮ್ಗೆ ಹೊಟ್ಟೆ ಹಸ್ದಾಗ ತಿನ್ಬೇಕು, ಏನೋ ತಿನ್ಬೇಕು ಅಲ್ಲ ಅಂತ ಹೇಳಿ ತಿನ್ನೋದಲ್ಲ. ನಿಮ್ಗೆ ನೀರ್ ಕುಡಿಬೇಕು ಅನ್ಸ್ದಾಗ ನೀರ್ ಕುಡಿಬೇಕು, ಕುಡಿಬೇಕು ಕುಡಿಬೇಕು ಅಂತ ಹೇಳ್ತಿದ್ದಾರೆ, 8 liters ಕುಡಿಬೇಕು ಅಂತ ಹೇಳ್ತಿದ್ದಾರೆ ಅಂತ ಕುಡಿಯೋದಲ್ಲ. ಎಷ್ಟು ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ನೀರ್ ಕುಡಿಬೇಕು, ಅಂದ್ರೆ 2-3 liters ಮಿನಿಮಮ್ ಕುಡಿಬೇಕು. ಆಮೇಲೆ ನಿಮ್ಗೆ ಸುಸ್ತಾದಾಗ ರೆಸ್ಟ್ ತಗೋಬೇಕು ದೇಹಕ್ಕೆ. ನಿಮ್ಗೆ ಸುಸ್ತಾಗುತ್ತೆ ಅಂತ ಗೊತ್ತಾಗುತ್ತೆ, ಕಣ್ಣು ಮುಚ್ಕೊಂತಿದೆ ಅಂದ್ರೂ ಕೆಲಸ ಮಾಡ್ಬೇಕು ಅಂತ ಹೋದ್ರೆ ನಿಮ್ ದೇಹಕ್ಕೆ ನೀವೇ ಕಷ್ಟ ಕೊಡ್ತಿದ್ದೀರಾ, ಬೇರೆಯಿಂದ ಏನು ಬರ್ತಿಲ್ಲ. ನಿಮ್ಗೆ ಸುಸ್ತಾದ್ರೆ ಅವಾಗ ಒಂದು 1/2 hour ಮಲ್ಕೊಳ್ಳಿ, ರೆಸ್ಟ್ ತಗೋರಿ, ಆಮೇಲೆ ಮತ್ತೆ ಕೆಲಸ ಮಾಡಿ. ಆಮೇಲೆ ಬೇಗ ನಿದ್ದೆ ಮಾಡ್ಬೇಕು, ಒಂದು 10 hours ತನಕ ಒಳಗಡೆ ನಿದ್ದೆ ಮಾಡಿದ್ರೆ.
1: ಅಂದ್ರೆ ನಮ್ಮ ನಿದ್ದೆಯ ಕ್ರಮ ಹೆಂಗಿರ್ಬೇಕು ಅನ್ನೋಂತ,
0: ನಮ್ದು ಕಿರ್ಕ್ರಾಣಿನ್ ಸೈಕಲ್ ಅಂತ ಇರುತ್ತೆ, ದೇಹದ ಸೈಕಲ್ ಅಂತ ಇರುತ್ತಲ್ಲ ಮ್ಯಾಮ್, ಅದನ್ನ ನಾವು ನಾರ್ಮಲ್ ರಿದಮಿಕ್ ಆಗಿ ನಡೆಸ್ಬೇಕು ಅಂದ್ರೆ ರಾತ್ರಿ ನಾವು 10 hours ಮಿನಿಮಮ್ 10 hours 4 hours ತನಕ ಮಲ್ಕೋಬೇಕು. ಅಂದ್ರೆ ನಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲಾ ಸಿಸ್ಟಮ್ಗೂ ರೆಸ್ಟ್ ಬೇಕು. ಅದು ಹೇಗ್ ಮಲ್ಕೋಬೇಕು, ಒಂದ್ ಸ್ವಲ್ಪ ರೂಮ್ಗಳು ಒಂದ್ ಸ್ವಲ್ಪ ಕತ್ಲಿರ್ಬೇಕು, ಅಂದ್ರೆ ದೇಹ ರಿಲ್ಯಾಕ್ಸೇಷನ್ ಆಗುತ್ತೆ, ಜಾಸ್ತಿ ಬೆಳಕಿರ್ಬಾರ್ದು. ಯಾಕಂದ್ರೆ ಇಲ್ಲಾಂದ್ರೆ ಏನಾದ್ರೂ ಸ್ಟಿಮ್ಯುಲಸ್ ಟೈಪ್ ವರ್ಕ್ ಆಗಿ ಬ್ರೈನ್ ವರ್ಕ್ ಆಗ್ತಿರುತ್ತೆ, ರಿಲ್ಯಾಕ್ಸೇಷನ್ ಇರಲ್ಲ, ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಇರಬೇಕು,
1: ಅಂದ್ರೆ ವಿಶ್ರಾಂತಿ
0: ಇರಬೇಕು ದೇಹಕ್ಕೆ. ಅದಾದ್ಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್, ಬ್ರೇಕ್ಫಾಸ್ಟ್ ದೇಹಕ್ಕೆ.
1: ಅದು ಆಹಾರ ಕ್ರಮಕ್ಕೆ ಬಂದಾಗ ಮಾತಾಡೋಣ ಅಂತ. ಈಗ ಮುಖ್ಯವಾಗಿ ಮಿನಿಮಮ್ ಅಂತ ಹೇಳ್ತೀವಿ ನಾವು, ಎಷ್ಟು ತಾಸುಗಳ ನಿದ್ದೆ ಅವಶ್ಯಕತೆ ಅದ ಪ್ರತಿಯೊಬ್ಬ ಮನುಷ್ಯನಿಗೆ?
0: 6-8 hours ಮ್ಯಾಮ್, ನಿದ್ದೆ ತುಂಬಾ ಇಂಪಾರ್ಟೆಂಟ್. ಬೆಳಗ್ಗಿಂದ 24 hours ಅಲ್ಲಿ 18 hours ನೀವು ಕೆಲಸ ಮಾಡಿದ್ರು, ಅಟ್ಲೀಸ್ಟ್ 6 hours ಆದ್ರೂ ನಿದ್ದೆ ಮಾಡ್ಲೇಬೇಕು. ಅದಕ್ಕಾದ್ರೂ 6-8 hours ನಿದ್ದೆ ಇಂಪಾರ್ಟೆಂಟ್,
1: ಯಾಕಂದ್ರೆ ನಮ್ಮ ದೇಹ ಅದನ್ನ
0: ಬಯಸುತ್ತ. ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂತ ಹೋದ್ರೆ ಮಷಿನ್ ಹೇಗೆ ಕೆಡುತ್ತೆ ನೋಡಿ, ಹಂಗೆ ನಿಮ್ ದೇಹನು ಕೆಡ್ಕೊಂತ ಹೋಗುತ್ತೆ. ಅದಕ್ಕೆ 6-8 hours ನಿದ್ದೆ ಮಾಡಿದ್ರೆ ನಿಮ್ ದೇಹ ವಿಶ್ರಾಂತಿ ಆಗತ್ತೆ, ಮನಸ್ಸು ವಿಶ್ರಾಂತಿ ಆಗತ್ತೆ, ಆಮೇಲೆ ನಿಮ್ಗೆ ಹುಮ್ಮಸ್ ಬರುತ್ತೆ ಮುಂದೆ ಕೆಲಸ ಮಾಡಕ್ಕೆ.
1: ಅಂದ್ರೆ ಸರಿಯಾದ ನಿದ್ದೆಯ ಕ್ರಮವನ್ನ ಅನುಸರಿಸಬೇಕು ಅಂತೀರಿ. ಮನುಷ್ಯ ಒಂದ್ ರೀತಿ ಒಳಗೆ 6-7 hours ಪರಿಪೂರ್ಣವಾಗಿ ವಿಶ್ರಾಂತಿ ಪಡ್ಕೊಂಡ ನಿದ್ದೆಯ ಮೂಲಕ ಅಂತಂದ್ರೆ ಮತ್ತವನಿಗೆ ಕೆಲಸ ಮಾಡ್ಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗ್ತದೆ ಅಂತ. ಇನ್ನ ಇವತ್ತಿನ ನಮ್ಮ ಆಹಾರ ಕ್ರಮ, ಅದರೊಳಗೂ ನಮ್ಮ ಯುವ ಮಿತ್ರರು ಸಿಟ್ಟು ಬರಬಹುದು ಅವರಿಗೆ, ಆದ್ರೆ ಈ ಜಂಕ್ ಫುಡ್ಸ್ ಗಳ ಬಗ್ಗೆ ಬಹಳಷ್ಟು ಒಂದು ಖುಷಿ ಕೊಡ್ತದ ಅವರಿಗೆ. ಜಂಕ್ ಫುಡ್ ಗಳನ್ನ ತಿನ್ಬೇಕು ಅನ್ನುವಂಥದ್ದು, ತಿನ್ಬಾರ್ದು ಅಂತಲ್ಲ, ಆದ್ರೆ ಅದನ್ನ ಯಾವ ರೀತಿ ಒಳಗೆ ತಗೋಬೇಕು, ಅದು ಎಷ್ಟರ ಮಟ್ಟಿಗೆ ದೇಹದ ಮೇಲೆ ಅಡ್ಡ ಪರಿಣಾಮವನ್ನ ಬೀರ್ತದ, ಮತ್ತ ನಮ್ಮ ಆಹಾರ ಕ್ರಮ ಹೆಂಗಿರ್ಬೇಕು ಅಂತೀರಿ ಪೂಜಾ?
0: ಈ ಜಂಕ್ ಫುಡ್ಸ್ ಅಂತ ಬಂದ್ರೆ ನಾವು ಎಲ್ರಿಗೂ ತಿನ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಎಲ್ಲಾ ದಿನಾಲು ತಿನ್ಬೇಕು ಅನ್ನೋದು ತಪ್ಪು. ಜಂಕ್ ಫುಡ್ಸ್ ಯಾವಾಗ ಜಂಕ್ ಅಂತ ಏನೋ

0: ಅಂದ್ರೆ ನಿಮ್ಗೆ ಏನೋ ತಿನ್ನಕ್ ಮನೇಲೇ ತಿಂದು ತಿಂದು ತುಂಬಾ ಬೇಜಾರಾಗಿದೆ, 15 ದಿವಸಕ್ಕೆ ಒಂದ್ಸತೆ ತಿಂದ್ರೆ,
1: ಒಂದ್ ತಿಂಗಳಿಗೆ ಒಂದ್ಸತೆ
0: ಅನ್ಸಿದ್ರೆ ಅವಾಗ ತಿನ್ನಿ, ಏನು ಬೇಡನಲ್ಲ. ಆದ್ರೆ ಡೈಲಿ ತಿಂತೀರಾ ಅಂದ್ರೆ ನಿಮ್ಮ ದೇಹಕ್ಕೆ ಸಿಗುವಂತ ಪೌಷ್ಟಿಕಾಂಶಗಳು ಸಿಗಂಗಿಲ್ಲ. ಅದರಲ್ಲಿ ನೀವು ಜಂಕ್ ಫುಡ್ಸ್ ಅಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳಂತೂ ಇರೋದಿಲ್ಲ. ಮನೆಯಲ್ಲಿ ಮಾಡಿರೋ ಅಡಿಗೆಗೂ ಮತ್ತೆ ಜಂಕ್ ಫುಡ್ಸ್ ಕಂಪೇರ್ ಮಾಡಿದ್ರೆ ಮನೇಲಿ ಮಾಡಿರೋಂತ ಅಡಿಗೆ 10 ಪಟ್ಸತ ನಿಮ್ ಜಂಕ್ ಫುಡ್ ಅಲ್ಲಿ ಪೌಷ್ಟಿಕಾಂಶಗಳು ಸಿಗಂಗಿಲ್ಲ. ಅದಕ್ಕೆ ನಿಮ್ ಬ್ಯಾಲೆನ್ಸ್ಡ್ ಫುಡ್ ತಿನ್ಬೇಕು ಅಂದ್ರೆ ಸ್ವಲ್ಪ ಅನ್ನ, ಸ್ವಲ್ಪ ಚಪಾತಿ, ಸ್ವಲ್ಪ ಸ್ಯಾಲೆಡ್, ಪಲ್ಲೆ, ಸಾಂಬಾರು, ಈ ತರ ಬೇರೆ ಬೇರೆ ಫುಡ್ ಗಳನ್ನ ಸೇರಿಸ್ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಡಯಟ್, ಅದರ ನ್ಯೂಟ್ರಿಷಿಯಸ್ ಥಾಲಿ ಅಂತ ಹೇಳ್ತಾರಲ್ಲ, ಆತರ ಊಟ ಮಾಡ್ಬೇಕು. ಹಂಗ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ, ಊಟದ ಕ್ರಮನು ನಿಮ್ಗೆ ದೇಹಕ್ಕೆ ಸಿಗುವಂತ ನ್ಯೂಟ್ರಿಷನ್ ಅಂಶಗಳೆಲ್ಲರೂ ಸಿಗ್ತವೆ.
1: ಮತ್ತೆ ಅದ್ರ ಜೊತೆಗೆ ಸಾಕಷ್ಟು ಕರಿದದ್ದು, ಬಹಳಷ್ಟು ಹುಳಿ, ಬಹಳಷ್ಟು ಉಪ್ಪು, ಬಹಳಷ್ಟು ಖಾರ, ಇವನ್ನು ಕೂಡ ವ್ಯರ್ಜ್ಯ ಮಾಡ್ಬೇಕು ಅಂತ ಹೇಳ್ತಾರಲ್ಲ.
0: ಹೌದು, ಸಾತ್ವಿಕ ಫುಡ್ ಅಂತಾನೂ ಇರುತ್ತೆ. ಸಾತ್ವಿಕ ಫುಡ್ ಅಂದ್ರೆ ಏನು, ಫುಲ್ ಬ್ಲ್ಯಾಂಡ್ ಫುಡ್, ಉಪ್ಪು ಜಾಸ್ತಿ ಇರಲ್ಲ, ಖಾರ ಅಂತೂ ಇರಲ್ಲ, ಹುಳಿ ಆತರ ಏನು ಇಲ್ಲದೆ ಇರೋಂತಕ್ಕೆ ಸಾತ್ವಿಕ ಫುಡ್. ರಾಜಸಿಕ ಫುಡ್ ಅಂದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಖಾರ ಬೇಕನ್ಸುತ್ತೆ, ಸ್ವಲ್ಪ ಜಾಸ್ತಿ ಮಸಾಲ ಇರಬೇಕು, ಅದು ರಾಜಸಿಕ. ಇವೆರಡರು ನಡಕ್ಕೆ ತಿನ್ನಿ, ತುಂಬಾ ಜಾಸ್ತಿನೂ ಖಾರ ತಿನ್ಬೇಡಿ, ತುಂಬಾ ಕಡಿಮೆನೂ ತಿನ್ಬೇಕು ಅಂತ ಏನಿಲ್ಲ. ತುಂಬಾ ಕಡಿಮೆ ತಿಂದ್ರೆ ನಿಮ್ ದೇಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ, ತುಂಬಾ ಜಾಸ್ತಿ ತಿಂದ್ರೆ ನಿಮ್ಮ ದೇಹ ಅಡ್ಜಸ್ಟ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ,
1: ಹೊಂದಾಣಿಕೆ ಆಗುದಿಲ್ಲ ಅಂತ. ಈಗ ಆಹಾರ ಕ್ರಮದ ಬಗ್ಗೆ ಮಾತಾಡಿದ್ವಿ, ಮತ್ತೆ ನಿದ್ದೆ ಕ್ರಮದ ಬಗ್ಗೆ ಮಾತಾಡಿದ್ವಿ, ಇನ್ನ ಒಂದ್ ರೀತಿ ಒಳಗ ನೀವ್ ಹೇಳಿದ್ರಲ್ಲ ಪಂಚಭೂತಗಳು ಅಂತ ಹೇಳಿ, ನಮ್ಮ ದೇಹ ಈ ಪ್ರಕೃತಿ ಒಳಗ ಹೊಂದಿಕೊಂಡು ಆರೋಗ್ಯಯುತವಾಗಿ ಇರಬೇಕು, ನಿರೋಗಿಯಾಗಿರ್ಬೇಕು ಅಂತಂದ್ರೆ ನಮ್ಮಷ್ಟಕ್ಕ ನಾವು ಈ ಪ್ರಕೃತಿ ಜೊತೆ ಯಾವ ರೀತಿಯ ಸಮತೋಲನವನ್ನ ಕಾಯ್ಕೊಳ್ಬೇಕು ಅಂತಂತೀರಿ?
0: ನಾವು ಇಷ್ಟೇ ಸಿಂಪಲ್ ರೂಲ್ಸ್ ಅಂತ ಇದಾವೆ ಅಂದ್ರೆ ಏನಿಲ್ಲ, ಬೆಳಗ್ಗೆ ನೀವು ಎದ್ಬಿಟ್ಟು ದಿನಕ್ಕೆ 1 ತಾಸು ಎಕ್ಸರ್ಸೈಸ್ ಅಂತೂ ಮೇನ್ ಇಂಪಾರ್ಟೆಂಟ್.
1: ಹೇಳ್ಬೇಕು ಅನ್ಕೊಂಡಿಲ್ಲ, ಈಗ
0: ದೇಹಕ್ಕೆ 1 ಅವರ್ ಆದ್ರೂ ದಿವಸಕ್ಕೆ ವ್ಯಾಯಾಮ ಬೇಕಾಗತ್ತೆ. ನೀವು ಯಾವ ತರ ವ್ಯಾಯಾಮ ಅಂದ್ರೆ ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಬೇರೆ ಬೇರೆ ತರ ವ್ಯಾಯಾಮ ಇರುತ್ತೆ.
1: ಸೈಕ್ಲಿಂಗ್
0: ಮಾಡ್ಬೋದು,
1: ಸೈಕ್ಲಿಂಗ್ ಮಾಡೋದ್ರಿಂದ ದೇಹದ ಎಲ್ಲಾ ಅಂಗಗಳಿಗೂ ಒಂದು ರೀತಿಯ
0: ವ್ಯಾಯಾಮ ಸಿಗುತ್ತೆ. ಹೌದು, ಆತರ ಮಾಡ್ಬೋದು. ಯೋಗ ಮಾಡೋರು ಯೋಗ ಮಾಡ್ಬೋದು, ಜುಂಬಾ ಮಾಡೋರು ಜುಂಬಾ ಮಾಡೋರು, ಸಾಂಗ್ ಹಾಕೊಂಡು ಕುಣಿತೀರಂದ್ರೆ ಕುಣಿಬಹುದು, ಎಲ್ಲ ಆರ್ಗನ್ಗಳು ಹಾಗ್ ವರ್ಕ್ ಆಗುತ್ತೆ. ಆದ್ರೆ ಎಕ್ಸರ್ಸೈಸ್ ಮಾಡ್ತಿದ್ದೀನಿ ಅಂತ ಮನೆ ಕೆಲಸ ಮಾಡ್ಬಿಟ್ಟು ಎಕ್ಸರ್ಸೈಸ್ ಆಗ್ತಿದೆ ಅಂತ ಹೇಳೋದು ತುಂಬಾ ತಪ್ಪು. ಇದು ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿದ್ದಾರೆ, ಆತರ ಮಾಡೋದು ತಪ್ಪು. 1 ಅವರ್ ಅಂತ ಎಕ್ಸಸೈಸಿಗೆ ನಿಮ್ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಈ ತರ ಏನಾದ್ರೂ ಒಂದ್ ಮಾಡಿ ಅಂದ್ರೆ ದೇಹದಲ್ಲಿ ಅವಾಗ ನಿಮ್ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿ ರಿಲೀಸ್ ಆಗಿ ನಿಮ್ಗೆ ಮುಂದೆ ಕೆಲಸ ಮಾಡಕ್ಕೆ ಉತ್ಸುಕವಾಗಿರುತ್ತೆ. ಆಮೇಲೆ ಚೆನ್ನಾಗಿ ನೀರ್ ಕುಡಿಬೇಕು, ಅದು ನಿಮ್ ದೇಹಕ್ಕೆ ಎಷ್ಟ್ ಬೇಕೋ ಅಷ್ಟು, ತುಂಬಾ ಅಂದ್ರೆ 2-3 ಲೀಟರ್ಸ್ ವಾಟರ್ ಸಾಕು ದೇಹಕ್ಕೆ. ಆಮೇಲೆ 2 ಅಥವಾ 3 ಚೆನ್ನಾಗಿ ಊಟ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋ ಅಂದ್ರೆ ಬ್ರೇಕ್ಫಾಸ್ಟ್. ದೇಹಕ್ಕೆ ಮುಂಜಾನೆ ಬೆಳಗ್ಗೆ ಎದ್ದು ನೀವು ಸಂಜೆ ತನಕ ಕೆಲಸ ಮಾಡ್ತೀರಾ ಅಂದ್ರೆ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್. ಆಮೇಲೆ ಮಧ್ಯಾಹ್ನದ ಊಟ ಮಿನಿಮಮ್ ಅಮೌಂಟ್ ಅಲ್ಲಿ ಇದ್ರೆ ಸಾಕು. ಅಂದ್ರೆ ರಾತ್ರಿ ಏನ್ ಊಟ ಮಾಡ್ತೀರಾ ಅದು ಮಧ್ಯಾಹ್ನದಕ್ಕಿಂತ 1/2 ಇದ್ರೆ ನಿಮ್ಮ ದೇಹ ಜೀರ್ಣ ಆಗಕ್ಕೂ ಹೆಲ್ಪ್ ಮಾಡುತ್ತೆ. ಊಟಕ್ಕೂ ನಿದ್ದೆಕ್ಕೂ ಮಿನಿಮಮ್ 2-3 ಅವರ್ಸ್ ಅಂತೂ ಗ್ಯಾಪ್ ಇರಬೇಕು, ಅಂದ್ರೆ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಜೀರ್ಣಕ್ರಿಯೆಗೆ ಪೆಟ್ಟು ಹತ್ಬಿಟ್ಟು ನಿದ್ದೆಗೂ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆಗೂ ಪ್ರಾಬ್ಲಮ್ ಆಗುತ್ತೆ.
1: ಆಮೇಲೆ ಜೀರ್ಣಕ್ರಿಯೆ ಅನ್ನೋದು ಮನುಷ್ಯನ ಜೀವನದೊಳಗೆ ಬಹಳ ಮಹತ್ವದ್ದಾಗ್ತದೆ.
0: ಈ ಜೀರ್ಣಕ್ರಿಯೆಗೆ ಪೆಟ್ಟು ಬಿದ್ರೆ ರೋಗಗಳು ಜಾಸ್ತಿ
1: ಬರ್ತಾವೆ.
0: 90% ರೋಗಗಳು ಬರಕ್ಕೆನೆ ಜೀರ್ಣಕ್ರಿಯೆ ಅಂಶ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ರೋಗಗಳು ಬರೋದು. ಇದಾದ್ಮೇಲೆ ದಿನಕ್ಕೆ 2 ಹೊತ್ತು ಒಂದ್ 15-15 ನಿಮಿಷ ಮನಸ್ಸಿಗೆ ಶಾಂತಿ ಆಗೋಂಗ್ ಮೆಡಿಟೇಷನ್ ಮಾಡಿ, ಪ್ರೇ ಮಾಡಿ. ನೀವು ಪ್ರೇ ಮಾಡೋದಂದ್ರೆ ಏನು, ದೇವ್ರನ್ನ ಒಂದು ಮೂಲ ಒಂದು ವಿಗ್ರಹ ಇಟ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಮನಸ್ಸು ಒಂಥರ ಕಾನ್ಸಂಟ್ರೇಷನ್ ಟೈಪ್ ಆಗಿ ಸಮಾಧಾನ ಅನ್ಸುತ್ತೆ. 2 ಹೊತ್ತು ಪ್ರೇ ಮಾಡ್ಬೇಕು ಅಂತ ಹೇಳ್ತೀವಿ.
1: ಅಂದ್ರೆ ಪ್ರಾರ್ಥನೆ ಅನ್ನೋದು ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬೇಕು ಅಂತ.
0: ಹೌದು ಮ್ಯಾಮ್, ಅಂದ್ರೆ ಪ್ರಾರ್ಥನೆ ಅಂದ್ರೆ ತುಂಬಾ ಆಡಂಬರದಿಂದ ಮಾಡ್ಬೇಕು ಅಂತೇನಿಲ್ಲ. ದೇವ್ರ ಹತ್ರ ಕೈ ಮುಗಿದು ಒಂದ್ 15 ನಿಮಿಷ ನಿಮ್ ಕಾನ್ಸಂಟ್ರೇಷನ್ ಒಂದ್ ಕಡೆ, ನಿಮ್ದು ಎಲ್ಲಾ ಗಮನನ ಒಂದ್ ಕಡೆ ಇಟ್ಟರೆ ಅದೇ ಪ್ರೇಯರ್. ಅದರಿಂದ ಮನಸ್ಸು ದೇಹ, ನಿಮ್ಮ ದೇಹ ನಿಮ್ಮ ಮನಸ್ಸು ಎರಡು ಒಂದಾದ್ರೆ ಭಗವಂತಿಗೆ ನಮಸ್ಕಾರ ಮಾಡ್ದಂಗೆ ಅಷ್ಟೇ ಪ್ರಿಯ ಅಂದ್ರೆ ನಮ್ಗೆ.
1: ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕರಿಸಲಿಕ್ಕೆ ಕೂಡ ಈ ಧ್ಯಾನ ಅನ್ನೋದು ಬಹಳ ಉಪಯೋಗಕಾರಿ ಆಗ್ತದ ಅಂತ.
0: ಹೌದು,
1: ಒಂದು ವ್ಯಾಯಾಮ, ಇನ್ನೊಂದು ಧ್ಯಾನ, ಆಹಾರ
0: ಕ್ರಮ,
1: ನಿದ್ದೆ ಕ್ರಮ, ಇವೆಲ್ಲ ಒಟ್ಟಾರೆ ಸೇರಿಕೊಂಡು ಒಬ್ಬ ಮನುಷ್ಯನ ಆರೋಗ್ಯವನ್ನ ನಿರ್ಧಾರ ಮಾಡ್ತಾವ.
0: ಇಷ್ಟೆಲ್ಲ ಪಾಲಿಸಿದ್ರೆ ನಿಮ್ಗೆ ಅನ್ನೆಸೆಸರಿ ರೋಗಗಳು ಯಾವ ಬರೋದಿಲ್ಲ. ಆತರ ನೀವು ರೋಗ ಬರ್ದೇನೆ ಪ್ರಿವೆನ್ಷನ್ ತಗೊಂಡಂಗ ಆಗತ್ತೆ, ಇದು ನಿಮ್ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಅಷ್ಟೇ ಹೇಳ್ಬೋದು.
1: ಆಮೇಲೆ ಈಗ ನೀವ್ ಹೇಳದಂಗ ನಮ್ಮ ಆರೋಗ್ಯವನ್ನ ಒಂದು ನಿಯಮಿತವಾಗಿ ಇಟ್ಕೊಂಡು ನಾವು ಎಲ್ಲಾ ಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತೀವಿ, ಆದ್ರೂ ಕೂಡ ಕೆಲವೊಂದು ವಂಶವಾಹಿನಿಯಾಗಿ
0: ಜೆನೆಟಿಕ್ ಆಗಿ
1: ಬರುವಂತಹ ಕಾಯಿಲೆಗಳಿರ್ತಾವ. ಈ ಸಂದರ್ಭದೊಳಗ ನಾವು ವೇಳೆಯಿಂದ ವೇಳೆಗೆ ಅಂತಹ ತಜ್ಞರ ಹತ್ರ ಭೇಟಿ ಮಾಡಿ ಆ ಬಗ್ಗೆ ನಾವು ಪರೀಕ್ಷೆ ಮಾಡಿಸ್ಕೋಬೇಕು.
0: ಹೌದು ಹೌದು, ಅಂದ್ರೆ ಒಂದೊಂದು ತೊಂದರೆಗಳು ಬೇಕು ಅಂತ ಬಂದಿರಲ್ಲ, ಅವು ಒಂಚ ಪಾರಂಪರಿಕ

0: ವಾಗಿ ಬರ್ತವೆ. ಅವಾಗ ಅದ್ರದ ಅಂಶ ನೀವು ಫಸ್ಟಿಗೆ ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ಅದರಿಂದ ಏನಾಗಿದೆ ಅಂತ ತಿಳ್ಕೊಂಡಾಗ ಅದಕ್ಕೆ ಪರಿಹಾರಗಳು ಸಿಕ್ಕಾಪಟ್ಟೆ ಇರ್ತವೆ. ಫಸ್ಟ್ ಏನಾಗಿದೆ ಅಂತ ತಿಳ್ಕೋಬೇಕಲ್ವಾ, ಅದನ್ನ ತಿಳ್ಕೊಂಡು ನೀವು ಪರಿಹಾರಗಳನ್ನ ಹುಡುಕಿದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಸಿಕ್ಕಾಪಟ್ಟೆ ಪರಿಹಾರಗಳಿವೆ, ಎಲ್ಲಾ ತೊಂದರೆಗಳಿಗೂ ಪರಿಹಾರ ಇದಾವೆ. ಫಸ್ಟ್ ಅದು ಏನಂತ ತಿಳ್ಕೊಂಡು ಪರಿಹಾರನ ಘೋಷಿಸಿ ಅಂತ ಹೇಳ್ಬೋದು.
1: ಮೂಲಭೂತವಾಗಿ ಸಮಸ್ಯೆ ಎಲ್ಲದ ಅಂತ ಕಂಡುಕೊಂಡಾಗ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತದ ಅಂತೀರಿ.
0: ಹೌದು,
1: ಮಕ್ಕಳಾಗ್ಲಿ ಯುವ ಜನರಾಗ್ಲಿ ಅಥವಾ ದೊಡ್ಡವರೇ ಆಗ್ಲಿ ಎಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಲಕ್ಷ್ಯ ವಹಿಸಬೇಕು. ಮತ್ತೆ ಈ ಪ್ರಕೃತಿ ಚಿಕಿತ್ಸೆ ಅನ್ನೋದು ಇವತ್ತಿನ ನಮ್ಮ ಜೀವನ ಕ್ರಮ ಆಗ್ಬೇಕು. ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆದಾಗ ನಮ್ಮ ದೇಹ ಅದು ಸರಿಯಾಗಿ ಸ್ಪಂದಿಸ್ತದ ಅಂತ ಹೇಳ್ತೀರಿ.
0: ಹೌದು.
1: ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಿಕ್ ಬಯಸ್ತೀರಿ?
0: ಎಲ್ಲರೂ ನಿಮ್ ಮನಸ್ಸನ್ನ ಮತ್ತೆ ದೇಹವನ್ನ ಶಾಂತವಾಗಿ ಇಟ್ಕೊಂಡ್ರೆ ನೀವು ಏನ್ ಮಾಡ್ತಿದ್ದೀರಾ, ನಿಮ್ಮ ದೇಹದಲ್ಲಿ ಏನ್ ಆಗ್ತಿದೆ ಅಂತ ನೀವು ಗಮನ ಇಟ್ಕೊಂಡು ನೀವು ತಿಳ್ಕೊಂಡ್ರೆ, ನೀವು ಯಾರ ಹತ್ರ ಆದ್ರೂ ಟ್ರೀಟ್ಮೆಂಟ್ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಹೇಳಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಸೊ ನನ್ನ ದೇಹದಲ್ಲಿ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ.

0: ಅನಿಸ್ತೀರಿ?
1: ಎಲ್ಲರೂ ನಿಮ್ ಮನಸ್ಸನ್ನ ಮತ್ತೆ ದೇಹವನ್ನ ಶಾಂತವಾಗಿ ಇಟ್ಕೊಂಡ್ರೆ, ನೀವು ಏನ್ ಮಾಡ್ತಿದ್ದೀರಾ, ನಿಮ್ಮ ದೇಹದಲ್ಲಿ ಏನ್ ಆಗ್ತಿದೆ ಅಂತ ನೀವು ಗಮನ ಇಟ್ಕೊಂಡು ನೀವು ತಿಳ್ಕೊಂಡ್ರೆ, ನೀವು ಯಾರ ಹತ್ರ ಆದ್ರೂ ಟ್ರೀಟ್ಮೆಂಟ್ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಹೇಳಕ್ಕೆ ನಿಮ್ಗೆ ಗೊತ್ತಾಗತ್ತೆ, ಸೊ ನನ್ನ ದೇಹದಲ್ಲಿ ಹಿಂಗಾದ್ರೆ ಹಿಂಗಾಗತ್ತೆ ಅಂತ. ಅವಾಗ ಅವ್ರು ಪರಿಹಾರ ಕೊಡಕ್ಕೆ ತುಂಬಾ ಸುಲಭ ಆಗುತ್ತೆ. ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ ದೇಹದಲ್ಲಿ ಏನೇನ್ ಆಗ್ತಿದೆ ಅಂತ. ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಟ್ಟು ದೇಹನ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಖುಷಿಯಿಂದ ಜೀವನ ನಡೆಸಿದ್ರೆ ನಿಮ್ಗೆ ಆರೋಗ್ಯವಾಗಿರೋಂತ ಮಾರ್ಗ ಸಿಕ್ಕೇ ಸಿಗುತ್ತೆ ಅಲ್ಲಿ ಅಂತ ಹೇಳ್ತೀನಿ.
0: ಪೂಜಾ, ಈಗ ಈ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಜನರಿಗೆ ಒಲವು ಜಾಸ್ತಿ ಆಗ್ಲಿಕ್ಕತ್ತದ. ನಾನು ಕೂಡ ಪ್ರಕೃತಿ ಚಿಕಿತ್ಸೆಯನ್ನ ಪಡ್ಕೋಬೇಕು, ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಬೇಕು ಅಂತಂದ್ರ, ಪೂಜಾ ಅವರನ್ನ ಸಂಪರ್ಕಿಸಬೇಕಂತಂದ್ರ ಯಾವ ದೂರವಾಣಿ ಸಂಖ್ಯೆಯನ್ನ ಅವರು ಬಳಸಬೇಕು?
1: ನನ್ನ ಪ್ರಕೃತಿ ಚಿಕಿತ್ಸೆ ಕ್ಲಿನಿಕ್ ಹೆಸರು ಸೋವಾಕ ಪ್ರಕೃತಿ ಚಿಕಿತ್ಸಾಲಯ ಅಂತ. ನನಗೆ ಸಂಪರ್ಕ ಮಾಡುವಂತ ನಂಬರು 9148754356.
0: ಬಹಳ ಒಳ್ಳೇದು ಪೂಜಾ. ನಮ್ಮ ಆರೋಗ್ಯದ ನಿಜವಾದ ಅಂದ್ರೆ ಒಳ್ಳೆಯ ಆರೋಗ್ಯದ ಕ್ರಮಗಳು, ನಮ್ಮ ದೇಹ ಯಾವ ರೀತಿ ಪ್ರಕೃತಿಯೊಡನೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಿದ್ರ ಯಾವ ರೀತಿ ಆರೋಗ್ಯವನ್ನ ಪಡಿಬಹುದು, ಆರೋಗ್ಯ ಭಾಗ್ಯವನ್ನ ಪಡಿಬಹುದು, ಮತ್ತ ಅಕ್ಯೂಪಂಕ್ಚರ್ ಅಂದ್ರೆ ಏನು, ಆ ಸೂಜಿ ಚಿಕಿತ್ಸೆಯ ಮಹತ್ವ ಏನು, ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದ, ಇವನ್ನೆಲ್ಲ ಸವಿಸ್ತಾರವಾಗಿ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಟ್ರಿ. ಹಂಗಾಗಿ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ ಪೂಜಾ.
1: ಧನ್ಯವಾದಗಳು, ನಮಸ್ಕಾರ.
2: ಆಕ್ಯೂಪಂಕ್ಚರ್ ಈ ಬಗ್ಗೆ ಡಾಕ್ಟರ್ ಪೂಜಾ ಬೊಮ್ಮನಾಳ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೇ.

0: ಏ, ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
1: ಅದನ್ನ ಯಾಕೆ ಹಂಗ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
0: ಏ, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ. ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
1: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಕೆಲಸ ನಾ ಏನ್ ಮಾಡೀನಿ?
0: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
2: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ್ 60 ಕರೋಡ್ ಲೋಗ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ್ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ್ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೇ.
2: ಪುಷ್ಪಹಾರ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪೂಜಾ ಕೆ ಫೂಲ್ ಚಿತ್ರದ ಗೀತೆಯನ್ನು ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಸ್ವರಗಳಲ್ಲಿ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮದನ್ ಮೋಹನ್.

0: Peki.
1: ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಸ್ವರಗಳಲ್ಲಿ ನೀಲಾ ಆಕಾಶ್ ಚಿತ್ರದ ಗೀತೆ ಇದು. ರಾಜಾ ಮೆಹಮ್ಮದ್ ಅಲಿಖಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮದನ್ ಮೋಹನ್ ಕೊಯ್ಲಿ.

0: ಆಕಾಶವಾಣಿ ಧಾರವಾಡ. ಇದೀಗ ಕಾರ್ಯಕ್ರಮ ಸ್ವರ ಸೌರಭ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಸ್ವರ ಸೌರಭ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ಮೂರ್ತಿಯವರ ರಚನೆಯ ಗೀತೆಯನ್ನು ಸುನೀತಾ

0: ಕಾರ್ಯಕ್ರಮ ಸ್ವರ ಸೌರಭ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ. ಆಕಾಶವಾಣಿ ಧಾರವಾಡ. ಸಿಜಿಎಚ್ಎಸ್ ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ, ಈ ಕುರಿತು ಉತ್ತರ ಕರ್ನಾಟಕ ಭಾಗದ ಕಾರ್ಯದರ್ಶಿ ರಮೇಶ್ ಎ ಜೋಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತನ್ನ ನಾವು ಕೇಳಿವಿ. ಜೀವಿತ ಕಾಲ ಎಷ್ಟು ದಿನ ಇದ್ರೂ

0: ಮನುಷ್ಯ ಸದೃಢಕಾಯನಾಗಿ ಜೀವನ ಮಾಡಬೇಕು, ಉತ್ತಮ ಆರೋಗ್ಯವನ್ನ ಹೊಂದಬೇಕು ಅಂತ ಬಯಸೋದಂತೂ ಸಹಜ. ಆದ್ರೆ ಒಂದೇ ತರನಾಗಿ ಜೀವನ ಇರೋದಿಲ್ಲ, ಏಳು ಬೀಳುಗಳು ಸಾಮಾನ್ಯ. ಹಂಗಾಗಿ ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಲವಾರು ಕಾಯಿಲೆಗಳು, ಸಾಮಾನ್ಯ ಕಾಯಿಲೆ ಆಗಿರಬಹುದು, ಮಾರಣಾಂತಿಕ ಕಾಯಿಲೆಗಳಾಗಿರಬಹುದು, ಜನಸಾಮಾನ್ಯರನ್ನ ಕಾಡೋದು ಸಹಜ. ಜೀವನ ಆರಾಮಾಗಿದ್ದಾಗ ನಮಗೆ ಅದರ ಮಹತ್ವ ತಿಳಿಯುವುದಿಲ್ಲ. ಒಂದು ಸಲಕ್ಕನ ಆರೋಗ್ಯ ಕೈ ಕೊಟ್ಟಾಗ ಕೈ ಚೆಲ್ಲಿ ಕೂತ್ಕೊಳ್ಳೋದು ಬಹಳ ಸಾಮಾನ್ಯ. ಅದರಲ್ಲೂ ವೈಯಕ್ತಿಕವಾದಂತಹ ಒಂದು ಸೇವಿಂಗ್ಸ್, ಉಳಿತಾಯ ಇಲ್ಲದೇ ಇದ್ದಾಗ ಏನಪ್ಪ ಮಾಡೋದು, ಜೀವ ಉಳಿಸ್ಕೋಬೇಕು ಅನ್ನೋ ಆಸೆನೂ ಇರ್ತದ, ಕೈಯಾಗಿ ದುಡ್ಡುನೂ ಇರುವುದಿಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಜನಸಾಮಾನ್ಯರು ಅನ್ನೋದು ಬಹಳ ಸಹಜ. ಅದಕ್ಕಂತೇನೆ ಇವತ್ತು ಸಾಕಷ್ಟು ಆರೋಗ್ಯ ವಿಮೆಗಳು ಜಾರಿಯಲ್ಲಿ ಬಂದಾವ. ಈ ನಿಟ್ಟಿನಲ್ಲಿ ಜನರು ಪ್ರಯತ್ನಶೀಲರು ಕೂಡ ಆಗ್ಯಾರ. ಆತ್ಮೀಯ ಕೇಳುಗರೆ, ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಹಲವಾರು ಸಿಬ್ಬಂದಿಗಳು, ಅವ್ರಿಗೂ ಕೂಡ ಒಂದು ಜೀವದ ರಕ್ಷಣೆ ಬೇಕು. ವೃತ್ತಿಯಲ್ಲಿ ಇರುವಾಗಲಿ, ನಿವೃತ್ತಿಯ ನಂತರವಾದರೂ ಆಗಲಿ, ಒಂದು ಭದ್ರತೆ ಬೇಕು ಆರೋಗ್ಯಕ್ಕೆ ಅನ್ನೋ ನಿಟ್ಟಿನಲ್ಲಿ CGHS ಅನ್ನುವಂತ ಒಂದು ಯೋಜನೆ ಜಾರಿಯಲ್ಲಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಯೋಜನೆ ಇಷ್ಟು ದಿನ ಅನುಷ್ಠಾನಗೊಂಡಿರಲಿಲ್ಲ, ಆದ್ರೆ ಇತ್ತೀಚೆಗೆ ಆರಂಭಗೊಂಡದ, ಇನ್ನು ಪ್ರಗತಿಯ ಹಂತದೊಳಗದ. ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಾಗಿರಬಹುದು, ನಿವೃತ್ತರಾಗಿರಬಹುದು ಅಥವಾ ನಿವೃತ್ತಿಯ ಫಲಾನುಭವಿಗಳು ಕೂಡ ಆಗಿರಬಹುದು, ನಾವೆಲ್ಲರೂ ಈ ಯೋಜನೆಯ ಲಾಭಗಳನ್ನ ಪಡೀಲಿಕ್ಕೆ ಸಾಧ್ಯ ಅದ ಅಂತ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ರಮೇಶ್ ಎ ಜೋಶಿ ಅವರಿದ್ದಾರೆ. ರಮೇಶ್ ಜೋಶಿ ಅವರು ಆದಾಯ ತೆರಿಗೆ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಆದಾಯ ತೆರಿಗೆ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿ 2017ರಲ್ಲಿ ಸೇವಾನಿವೃತ್ತಿಯನ್ನ ಪಡೆದಾರೆ. ನಿವೃತ್ತಿಯ ನಂತರ ಜನೋಪಯೋಗಿ ಕಾರ್ಯವನ್ನ ಮಾಡಬೇಕು, ಜನರಿಗೆ ಒಂದು CGHS ಅನ್ನುವ ಯೋಜನೆಯ ಅರಿವು, ಮಾಹಿತಿ, ಮಾರ್ಗದರ್ಶನ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಎ ಜೋಶಿ ಅವರು ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಅನ್ನುವಂತ ಒಂದು ಅಸೋಸಿಯೇಷನ್ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ರಮೇಶ್ ಜೋಶಿ ಅವರು.
1: ನಮಸ್ಕಾರ ಮೇಡಮ್.
0: ರಮೇಶ್ ಜೋಶಿ ಅವರು, ಸಾಮಾನ್ಯವಾಗಿ ನಾವು CGHS ಅಂತ ಮಾತಾಡ್ತಿರ್ತೀವಿ, ಏನಿದು CGHS, ಇದರ ವಿಸ್ತೃತ ರೂಪ ಮತ್ತೆ ಇದರ ಒಂದು ಅನುಕೂಲತೆಗಳು ಏನು ಅಂತ ಹೇಳ್ತೀರಿ?
1: CGHS ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್. ಈ ಒಂದು ಆರೋಗ್ಯ ಸೇವಾ ಏನೇ ಇದೆ, ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇದರ ಅಡಿಯಲ್ಲಿ ಇದು CGHS ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ನೌಕರ ವರ್ಗದವರಿಗೆ ಅಥವಾ ನಿವೃತ್ತದಾರರಿಗೆ, ಪೆನ್ಷನ್ದಾರರಿಗೆ ಒಂದು ಆರೋಗ್ಯ ಭಾಗ್ಯವನ್ನ ಕೊಡ್ತಾ ಇದೆ. ಇದರಲ್ಲಿ ಒಟ್ಟು ಡೆಹಲಿ, ಬಾಂಬೆ, ಚೆನ್ನೈ, ಕಲ್ಕತ್ತಾ ಮತ್ತು ಬೆಂಗಳೂರು, ಹೈದರಾಬಾದ್ ಇಂಥ Tier 1 ಸಿಟಿಯಲ್ಲಿ ವೆಲ್ನೆಸ್ ಸೆಂಟರ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದಾವೆ. ಈಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ವೆಲ್ನೆಸ್ ಸೆಂಟರ್ ಇರಲಿಲ್ಲ, ಇಲ್ಲೂ ಸಾಕಷ್ಟು ಫಲಾನುಭವಿಗಳಿದ್ದಾರೆ, ಅವರಿಗೂ ಒಂದು ಈ ಆರೋಗ್ಯ ಭಾಗ್ಯದ ಒಂದು ಇದನ್ನು ಕೊಡಬೇಕು. ಯಾಕಂದ್ರೆ ಸರ್ವಿಸ್ನಲ್ಲಿದ್ದಾಗ ಅವರಿಗೆ ಅದು ರಿಯಂಬರ್ಸ್ಮೆಂಟ್ ಆಗ್ತಾ ಇರ್ತದೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾದರೂ ಅವರಿಗೆ ಆಗಲಿ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಆದರೆ ಅದನ್ನು ತೋರಿಸಿದ್ದು ಅವರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇರ್ತದೆ. ಬಟ್ ಪೆನ್ಷನ್ದಾರಿಗೆ ಆ ಒಂದು ಭಾಗ್ಯ ಇರುವುದಿಲ್ಲ. ಹೀಗಾಗಿ ಅವ್ರು ಏನು ಮಾಡಬೇಕು, ಸಣ್ಣ ಪುಟ್ಟ ಕಾಯಿಲೆಗಳಾದ್ರೆ ಅವರು ಹೇಗಾದರೂ ತಮ್ಮ ಪೆನ್ಷನ್ದಲ್ಲಿ ಅವರು ಮ್ಯಾನೇಜ್ ಮಾಡಬಹುದು. ಕಾಯಿಲೆಗಳು ಬರುವೆ ಆಫ್ಟರ್ ಸರ್ಟನ್ ಏಜ್, ಅಂದರೆ 60 ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು 60 ಮೀರಿದ ನಂತರ. ಆವಾಗ ಗಂಭೀರ ಕಾಯಿಲೆಗಳು, ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್ ಬಂದ ಮೇಲೆ ಏನು ಮಾಡಬೇಕು? ಅದಕ್ಕೆ ಈಗಿನ ವೈದ್ಯಕೀಯ ವೆಚ್ಚ ನೋಡಿದರೆ ತುಂಬ ಗಾಬರಿ ಹುಟ್ಟಿಸಿದಂಥದ್ದು. ಒಮ್ಮೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಲಕ್ಷಾನುಗಟ್ಟಲೆ ಅವರು ಕೊಡಬೇಕಾಗ್ತದೆ. ಹೀಗಾಗಿ ಅವ್ರದ್ದು ಒಂದು ಈ ಹಣಕಾಸಿನ ಸ್ಥಿತಿ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಮುಂದೆ ಏನು ಅಂತ ಇದಿರಲ್ಲ, ಎಷ್ಟೋ ಮಂದಿ ಸಾಲ ಸೋಲ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ಒಂದು ಈ ಆರೋಗ್ಯ ಭಾಗ್ಯ ಅವ್ರಿಗೆ ಒಂದು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ 1954ರಲ್ಲಿ CGHS ವೆಲ್ನೆಸ್ ಸೆಂಟರ್ನ ಮೊದಲೇ ವೆಚ್ಚ ವೆಲ್ನೆಸ್ ಸೆಂಟರ್ನ ಡೆಲ್ಲಿಯಲ್ಲಿ ಅದು ಓಪನಿಂಗ್ ಮಾಡಿತು. ನಂತರ ಅದು ಬೇರೆ ಬೇರೆ ಭಾಗಕ್ಕೆ ಎಲ್ಲ ಸ್ಟೇಟ್ ಕ್ಯಾಪಿಟಲ್ ಆಯಿತು, Tier 1 ಸಿಟೀಸ್ಗೂ ಮಾಡಿದರು. ಈಗ ಅದು ನಾರ್ತ್ ಕರ್ನಾಟಕದಲ್ಲಿ ಒಂದು 6-7 ವರ್ಷ ನಾವು ಅವಿರುದ್ಧ ಹೋರಾಟ ಮಾಡಿ ಕಷ್ಟಪಟ್ಟು ಎಲ್ಲ ನಮ್ಮ ಆಫೀಸಸ್ ಕರೆಸ್ಪಾಂಡೆನ್ಸ್ ಮಾಡಿ ನಂತರ ನಮ್ಮ ಕೇಂದ್ರ ಸಚಿವರಾದಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸಹಕಾರದ ಮತ್ತು ಅವರ ಒಂದು ಪ್ರಯತ್ನದ ಫಲವಾಗಿ ನಮ್ಮ ಹುಬ್ಬಳ್ಳಿಗೆ ಇದೊಂದು CGHS ವೆಲ್ನೆಸ್ ಸೆಂಟರ್ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತದೆ. ಇದರ ಲಾಭ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೂ ಮತ್ತು ನಿವೃತ್ತದಾರರಿಗೂ ಇದು ಅನ್ವಯ.
0: ಈಗ ಯಾರೆಲ್ಲ ಇದರ ಒಂದು ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀರಿ? ಅಂದ್ರೆ ವೃತ್ತಿಯಲ್ಲಿ ಇದ್ದಾಗ ನಾವು ಹೇಗೆ ಪಡ್ಕೊಳ್ಬೇಕು, ನಿವೃತ್ತರಾದ್ಮೇಲೆ ಹೇಗೆ ಪಡ್ಕೊಳ್ಬೇಕು?
1: ಇಲ್ಲಿ ನೀವು ಕೇಳಿದ ಪ್ರಶ್ನೆಗಳಿಗೆ ಒಂದು ನೌಕರಿಯಲ್ಲಿ ಇರುವವರಿಗೆ ಒಂದು

ಸ್ಕೀಮ್ ಅಪ್ಲೈ ಆಗ್ತದೆ ಮತ್ತು ನಿವೃತ್ತದಾರರಿಗೂ ಅಪ್ಲೈ ಆಗ್ತದೆ. ಕೇಂದ್ರ ಸರ್ಕಾರದ ನೌಕರಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋರಿಗೆ, ಅವರು ಒಂದು ನಮ್ಮ ಅಡಿಷನಲ್ ಡೈರೆಕ್ಟರ್ CGHS ಕೋರಮಂಗಲ ಬೆಂಗಳೂರಿನಿಂದ ಅವ್ರ ಒಂದು ಅಫಿಷಿಯಲ್ ಲೆಟರ್ ಬರ್ತದೆ ಅವರಿಗೆ. ಅವರು ಬಂದ ನಂತರ ಅವರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಅವರು ತಮ್ಮ ಕೆಳಗೆ ಕೆಲಸ ಮಾಡ್ತಿರುವಂಥ ನೌಕರ ವರ್ಗ ಏನಿದೆ, ಅಧಿಕಾರಿಗಳಾಗಲಿ ಅಥವಾ ಸ್ಟಾಫ್ ಆಗಲಿ, ಅವರ ಹೆಸರು, ಅಡ್ರೆಸ್ಸು ಮತ್ತು ಡಿಸಿಗ್ನೇಷನ್ನು ಮತ್ತು ಪೇ ಸ್ಕೇಲ್ಸು, ಬೇಸಿಕ್ ಪೇ ಇವನ್ನೆಲ್ಲ ಡೀಟೇಲ್ಸನ್ನು ಅದರಲ್ಲಿ ಏನು ಕೇಳಿರ್ತಾರೆ ಆ ಕಾಲಮ್ಸ್ ಎಲ್ಲ ತುಂಬಿಟ್ಟು ಅವರ ಸೀಲು ಸಿಗ್ನೇಚರ್ ಮಾಡಿ ನಮ್ಮ ಅಡಿಷನಲ್ ಡೈರೆಕ್ಟರ್ಗೆ ಕಳಿಸ್ಬೇಕಾಗ್ತದೆ. ಅಡಿಷನಲ್ ಡೈರೆಕ್ಟರ್ ಅವರು ಅದನ್ನು ವೆರಿಫೈ ಮಾಡಿ ಅದನ್ನು ಅವರಿಗೆ ಒಂದು ಫೋಟೋ ಐಡೆಂಟಿಟಿ ಕಾರ್ಡು ಇಶ್ಯೂ ಮಾಡ್ತಾರೆ ನೌಕರಿಯಲ್ಲಿ ಇದ್ದವರಿಗೆ. ಅವ್ರ ಹತ್ರ ಅವರು ಐಡೆಂಟಿಟಿ ಕಾರ್ಡ್ನಿಂದ ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಆಗಿರೋ ವೆಲ್ನೆಸ್ ಸೆಂಟರ್ಗೆ ಅವ್ರು ಏನಾದರೂ ಕಾಯಿಲೆ ಬಂದಾಗ ಅಲ್ಲಿ ಹೋಗಬೇಕು. ಅಲ್ಲಿ OPD ಮತ್ತು IPD ಎರಡೂ ಡಿಪಾರ್ಟ್ಮೆಂಟ್ ಇದ್ದಾವೆ. OPD ಫೆಸಿಲಿಟಿ ಅಂದರೆ ನೀವು ಬೇರೆ ಡಾಕ್ಟರ್ ಏನಾದ್ರು ಕಾಯಿಲೆ ಆದಾಗ ಡಾಕ್ಟರ್ ಕಡೆ ಹೋಗ್ತಿರಲ್ಲ, ಅಲ್ಲಿ ಹೋಗಿ ತೋರಿಸಿ ಅಂದರೆ ಹೀಗೂ ಇಲ್ಲೇ ವೆಲ್ನೆಸ್ ಸೆಂಟ್ರಿಗೆ ಹೋಗಿ ಅವರಿಗೆ ತೋರಿಸಿ ಅವರನ್ನು ನೋಡಿ ಒಂದು ಪ್ರಿಸ್ಕ್ರಿಪ್ಷನ್ ಚೀಟಿಯನ್ನು ಬರ್ಕೊಡ್ತಾರೆ. ಅದ ನಂತರ ಅಲ್ಲಿ ಕೌಂಟರ್ ಇರ್ತದೆ, ಮೆಡಿಸಿನ್ಸ್ ಕೌಂಟರ್, ಅಲ್ಲಿ ಅವರು ಔಷಧನ ತಗೋಬಹುದು. ಮತ್ತು ಈ ಕ್ರಾನಿಕಲ್ ಡಿಸೀಸ್ ಬಹಳ ದಿವಸದಿಂದ ಏನು ಕಾಯಿಲೆಗಳು ಇರ್ತಾವ, 3 ತಿಂಗಳವರೆಗೂ ಅದು ಔಷಧ ತಗೊಳ್ಳೋ ಒಂದು ವ್ಯವಸ್ಥೆ ಇದೆ. 3 ತಿಂಗಳಾದ ನಂತರ ಮತ್ತೆ 3 ತಿಂಗಳದ ಅವಧಿಯಾಗಿ ಅವರು ಮೆಡಿಸಿನ್ಸ್ ಅನ್ನು ತಗೋಬಹುದು. ಒಂದು ವೇಳೆ ಫಸ್ಟ್ ಟೈಮ್ ಬೆನಿಫಿಷರಿ ಅಲ್ಲಿ ಹೋಗಿ ತಗೋಬೇಕಾಗ್ತದೆ, ನೆಕ್ಸ್ಟ್ ಟೈಮ್ ಅವ್ರಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದ್ರೆ ಅವ್ರು ಯಾರಾದರೂ ಅಥೋರೈಸೇಷನ್ ಕಳಿಸಿ ಅವರು ಮೆಡಿಸಿನ್ಸ್ ಅನ್ನು ಕಲೆಕ್ಟ್ ಮಾಡ್ಕೋಬಹುದು. ಅವರೇ ಹೋಗ್ಬೇಕಂತ ಏನಿಲ್ಲ, ಅವ್ರ ಪರವಾಗಿ ಯಾರಾದರೂ ಹೋದ್ರು ಅವರ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ ಯಾರಾದ್ರೂ ಇದ್ರೆ ಅವ್ರು ಹೋಗಿ ಮೆಡಿಸಿನ್ಸ್ ಅನ್ನು ಕಲೆಕ್ಟ್ ಮಾಡ್ಕೋ ಒಂದು ಇದು ಸೌಲಭ್ಯ ಇದೆ. ಇನ್ನು ನಿವೃತ್ತರದಾರ ಪೆನ್ಷನ್ದಾರಿಗೆ ಅವರು ಕೂಡ ಏನಿದೆ ಅದಕ್ಕೆ ಅವರು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗ್ತದೆ, ಇದು ಫ್ರೀ ಅಲ್ಲ. ಅವರು ಬೇಸಿಕ್ ಪೇ ಏನಿರ್ತದೆ ಅದರ ಪ್ರಕಾರ ಲೆವೆಲ್ಸ್ ಅಂತ ಇರ್ತದೆ. ಲೆವೆಲ್ 1 to 18 ಲೆವೆಲ್ಸ್ ಇದೆ, ಅದರಲ್ಲಿ 1 to 5 ಲೆವೆಲ್ 1 to 11.5 ತನಕ ಅದು ಗ್ರೂಪ್ ಡಿ ಅಂತೇಳಿ ಕನ್ಸಿಡರ್ ಆಗ್ತದೆ ಅಕಾರ್ಡಿಂಗ್ ಟು 7th ಸೆಂಟ್ರಲ್ ಪೇ ಕಮಿಷನ್ ಪೇ ಮ್ಯಾಟ್ರಿಕ್ಸ್ ಪ್ರಕಾರ. ಅವ್ರಿಗೆ 2 ಆಪ್ಷನ್ಸ್ ಇದೆ ಮೇಡಮ್ ಅಲ್ಲಿ, ಒಂದು ವರ್ಷಕ್ಕಾದ್ರೂ ತುಂಬಬಹುದು ಅಥವಾ ಲೈಫ್ ಟೈಮ್ ಕಾರ್ಡ್ ಕೂಡ ತಗೋಬಹುದು. 2 ಆಪ್ಷನ್ಸ್ ಇವೆ, ಅದನ್ನ ಆ ತರ ಕೊಡಬಹುದು. ಅವರು ಕೊಡಬೇಕಂತ ಹೇಳಿದ್ರೆ ಲೆವೆಲ್ 1 to 5 ಇದ್ದವರಿಗೆ ಇಯರ್ಲಿ ಪ್ರೀಮಿಯಂ ಅವರಿಗೆ 3,000 ರೂಪಾಯಿ ಬರ್ತದೆ, ಮತ್ತು ಲೈಫ್ ಟೈಮ್ ಕೊಡಬೇಕಂದ್ರೆ 30,000 ಕಟ್ಟಿಬಿಟ್ರೆ ಅವರು ಮತ್ತು ಅವರ ಹೆಂಡತಿ ಇಬ್ಬರು ಅದರಲ್ಲಿ ಕವರ್ ಆಗ್ತಾರೆ. ಒಮ್ಮೆ ಅವರು 30,000 ತುಂಬಿದ್ರೆ ಮುಗಿದೋಯ್ತು, ಗ್ರೂಪ್ ಡಿ ಇದ್ದಾರೆ. ಲೆವೆಲ್ 1 to 5 ಲೆವೆಲ್ 6 ಅಂದರೆ ಅದು ಗ್ರೂಪ್ ಸಿ ಎಂಪ್ಲಾಯೀಸ್ಗೆ ಬರ್ತದೆ, ನೌಕರ ವರ್ಗರಿಗೆ. ಅವರು ಇಯರ್ಲಿ ಪ್ರೀಮಿಯಂ ಅವರಿಗೆ 5,400 ಒಂದು ವರ್ಷಕ್ಕೆ ತುಂಬಿದರೆ ಅವ್ರಿಗೂ ಕಾರ್ಡ್ ಇಶ್ಯೂ ಮಾಡ್ತಾರೆ. 54,000 ಲೈಫ್ ಟೈಮ್ ಮಾಡಿದರೆ ಅವರಿಗೆ ಲೈಫ್ ಟೈಮ್ ಫೆಸಿಲಿಟೀಸ್ ಸಿಗ್ತದೆ, ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್. ಆಮೇಲೆ ಲೆವೆಲ್ 7 to 11 7-11 ಅಂದರೆ ಗ್ರೂಪ್ ಬಿ ಆಫೀಸರ್ಸು, ಅವರು 6,500 ಇಯರ್ಲಿ ಪ್ರೀಮಿಯಮು ಮತ್ತು ಲೈಫ್ ಟೈಮ್ ಪ್ರೀಮಿಯಮು 78,000 ತುಂಬಿದರೆ. ಆಮೇಲೆ ಲೆವೆಲ್ 12 and above ಅಂದರೆ ಕ್ಲಾಸ್ 1 ಆಫೀಸರ್ಸು ಇಯರ್ಲಿ ಪ್ರೀಮಿಯಂ ಆದರೆ 12,000 ಮತ್ತು ಲೈಫ್ ಟೈಮ್ ಪ್ರೀಮಿಯಂ ಆದರೆ 120,000 ಅದನ್ನು ತುಂಬಿದರೆ ಅವರಿಗೆ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಅದಕ್ಕೂ ಒಂದು ಈಗ ಮೊದಲಾದರೆ ಅದು ನಾವು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾವು ತುಂಬಿ ಅದರ ನೋಡಿ ಅದನ್ನು ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿ ಕಳಿಸ್ಬೇಕಾಯಿತು. ಬಟ್ ಈ 1 ವರ್ಷದಿಂದ ಸಿಸ್ಟಮ್ ಚೇಂಜ್ ಆಗಿದೆ, ಎಲ್ಲ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗ್ತದೆ. ಆನ್ಲೈನಲ್ಲಿ ನೀವೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಸ್ಕ್ಯಾನ್ಡ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಕೊಂಡು ಅದರಲ್ಲಿ ಅಪ್ಲೋಡ್ ಮಾಡ್ಕೋತಾನೆ ಹೋಗಬೇಕು. ಅದರಲ್ಲಿ ಮೇನ್ 3 parts ಇರ್ತವೆ, Part 1, Part 2, Part 3 ಅಂತ. Part 1 ಬೇಸಿಕ್ ಇನ್ಫಾರ್ಮೇಷನ್, ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಷನ್ ಇರ್ತದೆ. Part 2 ಯಾವ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲಸ ಮಾಡ್ತಿದ್ರು, ಅವ್ರ ಪೇ ಸ್ಕೇಲ್ ಏನು, ಆಮೇಲೆ ಅದ್ರ ಬಗ್ಗೆ ಕೇಳ್ತದೆ. 3rd part ಅವ್ರ ನಾಮಿನಿ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಕೇಳ್ತಾರೆ, ಅಂದರೆ ಅವ್ರ ಹೆಸರು, ಟೆಲಿಫೋನ್ ನಂಬರು, ಡೇಟ್ ಆಫ್ ಬರ್ತ್, ಜೆಂಡರ್, ಈ ಥರ ಅವನ್ನೆಲ್ಲ ತುಂಬಿ ಕನ್ಸರ್ನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ್ರಂದ್ರೆ ಅಲ್ಲೇ ನಮ್ಮ ಅಡಿಷನಲ್ ಡೈರೆಕ್ಟರಿಂದ ಅವರಿಗೆ ಒಂದು ಲಿಂಕ್ ಬರ್ತದೆ ಆಫ್ಟರ್ ಪ್ರೊಸೆಸಿಂಗ್ ದ ಅಪ್ಲಿಕೇಶನ್. ದ ಅಪ್ಲಿಕೇಶನ್ ಪ್ರೊವಿಷನಲಿ ಅಪ್ರೂವ್ಡ್ ಸಬ್ಜೆಕ್ಟ್ ಟು ಪೇಮೆಂಟ್ ಆಫ್ ರಿಕ್ವಿಸಿಟ್ ಅಮೌಂಟ್. ಅದೇನು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇರ್ತದೆ, ಲಿಂಕ್ ಗೊತ್ತಿದ್ರೆ ಅವರು ಅದನ್ನ ಎಷ್ಟು ತುಂಬಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರ್ತದೆ. ಅದನ್ನ ಅವರು ತುಂಬಿಟ್ಟು ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ಅವರಿಗೆ CGHS ಕಾರ್ಡ್ ಸಿಗ್ತದೆ. ಅದನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತೊಗೊಂಡು ಅದನ್ನು ಲ್ಯಾಮಿನೇಟ್ ಮಾಡಿಕೊಂಡು ತಮ್ಮ ಇದಕ್ಕೆ ಇಟ್ಟುಕೊಳ್ಬೋದು. ಅದರಲ್ಲಿ ಮೇನ್ ಆಗಿ ಇರೋದಂತ ಅದ್ರದ್ದು ಲೈಫ್ ಟೈಮ್ ಕಾರ್ಡ್ ಇರ್ಬೋದು ಅಥವಾ ಇಯರ್ಲಿ ಇದ್ರದ್ದು ಕಾರ್ಡ್ನೂ ಇರ್ಬೋದು. ಅದನ್ನು ಇಯರ್ಲಿ ಆದರೆ ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡ್ಕೋತೋಗಬೇಕು. ಲೈಫ್ ಟೈಮ್ ಕಾರ್ಡ್ ಆದರೆ ಅದು ರಿನ್ಯೂವಲ್ ಅವಶ್ಯಕತೆ ಇರಲಿಲ್ಲ ಅಷ್ಟೇ. ಅದರಲ್ಲಿ ಬೆನಿಫಿಷಿಯರ್ ID ನಂಬರ್ ಇರ್ತದೆ. ಈ ಬೆನಿಫಿಷಿಯರ್ ID ನಂಬರ್ ಕಾರ್ಡನ್ನು ತೊಗೊಂಡು ನೀವು ಅದು ಎಲ್ಲಿ ಇರ್ತೀರೋ ಅಲ್ಲಿ ನೀವು ಅದನ್ನು ಕ್ಲೇಮ್ ಮಾಡ್ಬೋದು. ಸಪೋಸ್ ನೀವು ನಾಳೆ ಎಲ್ಲಾದರೂ ಟೂರ್ಗೀರಿ ಹೋದರೆ ನಿಮ್ಗೆ ಅಲ್ಲಿ ಏನಾದರೂ ಸರಿ ಅಲ್ಲಿ ವೆಲ್ನೆಸ್ ಸೆಂಟ್ರಿಗೆ ಹೋಗಿ ಕೂಡ ನಿಮ್ಮ ಈ ಇದನ್ನು ಸೌಲಭ್ಯವನ್ನು ಪಡಿಬೋದು. ಅಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡು ಅಂದರೆ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇದ್ದರೆ ಅಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ. ಬಟ್ ಅನ್ರಿಕಗ್ನೈಸ್ಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇತ್ತಂತಂದರೆ ಅಲ್ಲಿ ಮೊದಲು ನೀವು ಪೇಮೆಂಟ್ ಮಾಡಬೇಕು, ದೆನ್ ಅವನ ಬಿಲ್ಸ್ ಆ್ಯಂಡ್ ವೋಚರ್ಸ್ಗೆ ಎನ್ಕ್ಲೋಸ್ ಮಾಡಿ ನೀವು ಅದನ್ನು ಅಮೌಂಟ್ ಏನು ಖರ್ಚು ಮಾಡಿರ್ತೀವಿ

0: ಅದನ್ನ ನಿಮಗೆ ರಿಯಂಬರ್ಸ್ಮೆಂಟ್ ಮಾಡ್ತಾರೆ ಕೇಂದ್ರ ಸರ್ಕಾರ.
1: ಇದಕ್ಕಂತೇನೆ ನಿಗದಿಪಡಿಸಿದಂತ ಆಸ್ಪತ್ರೆಗಳು ಏನಾದ್ರೂ ಇರ್ತದ ಅಂದ್ರೆ ಇಂತಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋ ತರದಲ್ಲಿ?
0: ಹೌದು ಮೇಡಮ್, ಅದು ಇರ್ತದೆ. ಬಟ್ ಈಗ ಸದ್ಯಕ್ಕೆ ಇದೇ ಈಗ ಸ್ಟಾರ್ಟ್ ನಮ್ಮ ವೆಲ್ನೆಸ್ ಸೆಂಟರ್ ಈ ಪ್ರಾರಂಭ ಆಗಿದ್ರಿಂದ ಎಂಪ್ಯಾನಲ್ಮೆಂಟ್ ಇನ್ನೂ ಯಾವ ಹಾಸ್ಪಿಟಲ್ಸ್ ಆಗಿಲ್ಲ. ಅದನ್ನ ಈಗ ನಾವು ಮುಂದಿನ ದಿನಗಳಲ್ಲಿ ಈ ಎಂಪ್ಯಾನಲ್ಮೆಂಟ್ ಮಾಡ್ತಾ ಇದೀವಿ. ಮುಂದಿನ ವಾರದಲ್ಲಿ ನಾವು ಎಲ್ಲ ಹಾಸ್ಪಿಟಲ್ಸ್ಗೆ ಭೇಟಿ ಮಾಡಿ ಅವ್ರ ಮ್ಯಾನೇಜ್ಮೆಂಟ್ ಅವ್ರ ಹೆಡ್ ಆಫ್ ದಿ ಹಾಸ್ಪಿಟಲ್ಸ್ ಯಾರಿರ್ತಾರೆ ಅವ್ರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಅಪ್ಲೈ ಮಾಡ್ಬೇಕಂತ ಅವರಿಗೆ ಮನಸ್ಸನ್ನು ಒಲಿಸಬೇಕಾಗ್ತದೆ. ಆಕರ ಅವರು ಅಪ್ಲೈ ಮಾಡಿದರೆ ಅದಕ್ಕೂ ದೇರ್ ಆರ್ ಸರ್ಟನ್ ಕಂಡೀಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾವೆ. ಆಮೇಲೆ ಬ್ಯಾಂಕ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡಬೇಕಾಗ್ತದೆ. ಆಮೇಲೆ ಅಪ್ಲಿಕೇಶನ್ ಮನಿ ಇರ್ತದೆ. ಅವನ್ನೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಆನ್ಲೈನ್ದಲ್ಲಿ ಅಪ್ಲೈ ಮಾಡಿದ್ರಂತಂದರೆ ಒಂದು ಮೆಮೊರಾಂಡ್ ಆಫ್ ಅಗ್ರಿಮೆಂಟ್ ಅಂತ ಇರ್ತದೆ. ಅಗ್ರಿಮೆಂಟ್ಗೆ ಅವರು ಎಲ್ಲರೂ ಬಂದು ಹೆಡ್ ಆಫ್ ಡೈರೆಕ್ಟರ್ ಇರ್ಬೋದು ಎಲ್ಲ ಡೈರೆಕ್ಟರ್ಸ್ ಬಂದು ಸೈನ್ ಮಾಡಬೇಕಾಗ್ತದೆ. ಸೈನ್ ಮಾಡಿದ್ಮೇಲೆ ನಮ್ಮ CGHS ಲಿಸ್ಟ್ನಲ್ಲಿ ಅವರು ಹಾಸ್ಪಿಟಲ್ಸ್ ಎಂಪ್ಯಾನಲ್ ಆಗ್ತದೆ. ಈ ಎಂಪ್ಯಾನಲ್ ಇದ್ರೆ ಏನು ಲಾಭ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ. ಯಾರಾದರೂ ನಮ್ಮ ಪೆನ್ಷನರ್ಸ್ ಆಗಲಿ ಅಥವಾ ನಮ್ಮ ನೌಕರ ವರ್ಗದವರು ಏನಾದರೂ ಇದ್ರೆ ಅವರಾಗಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಾಯ್ತಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ. ಬಟ್ ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಮೊದಲ ಟ್ರೀಟ್ಮೆಂಟ್ ತೊಗೊಂಡು ನೀವು ಅವ್ರಿಗೆ ಪೇಮೆಂಟ್ ಮಾಡಿ ದೆನ್ ರಿಯಂಬರ್ಸ್ಮೆಂಟ್ ಅನ್ನು ಕ್ಲೇಮ್ ಮಾಡಿ.
1: ರಿಯಂಬರ್ಸ್ಮೆಂಟ್ ಅಂದ್ರೆ ಪೂರ್ತಿ ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಅಷ್ಟು ದುಡ್ಡು ರಿಯಂಬರ್ಸ್ ಆಗ್ತದೆ ಅಥವಾ ಸರ್ಟನ್ ಅಮೌಂಟ್ ಮಾತ್ರ ಆಗ್ತದೆ?
0: ನೀವು ಏನು ಖರ್ಚು ಮಾಡಿದ್ರೆ ಅದರಿಂದ 70% ಅಂದ್ರೆ CGHS ರೇಟ್ಸ್ ಅಂತ ಇರ್ತಾವ, ಆ ರೇಟ್ಸ್ ಪ್ರಕಾರ ಅದು ರಿಯಂಬರ್ಸ್ಮೆಂಟ್ ಆಗ್ತದೆ. ನೀವು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ 70% ನಿಮಗೆ ರಿಯಂಬರ್ಸ್ಮೆಂಟ್ ಆಗ್ತದೆ.
1: ಈಗ ಜೋಶಿ ಅವರ ಅಂದ್ರೆ ಒಬ್ಬ ಮನುಷ್ಯ 60 ವರ್ಷಕ್ಕೆ ನಿವೃತ್ತನಾಗ್ತಾನೆ. ಈಗ ಒಂದು ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಮನುಷ್ಯನ ಜೀವಿತ ಕಾಲಾವಧಿ ಕೂಡ ಹೆಚ್ಚದ. ಅಂದ್ರೆ ಅವನ ಕೊನೆಗಾಲದವರೆಗೂ ಅವನು ಇದರ ಒಂದು ಪ್ರಯೋಜನವನ್ನ ಪಡಿಬಹುದು ಅಂತೀರಿ?
0: ಹೌದು, ಅವ್ರ ಕೊನೆಗಾಲದವರೆಗೂ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಕೊನೆಗಾಲದ ಪೆನ್ಷನರ್ ಒಂದೇ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರ ಕೊನೆಗಾಲದವರೆಗೂ ಕೂಡ ಇದನ್ನ ಸೌಲಭ್ಯವನ್ನ ಅವರು
1: ಪೆನ್ಷನ್ ಹೋಲ್ಡರ್ ತೀರ್ಕೊಂಡ್ರೆ ಅವರ ಕುಟುಂಬದವರು ಅಂದ್ರೆ ಅವರ ಹೆಂಡತಿ ಅವರು ಕೂಡ ಪಡಿಬಹುದು. ಯಾಕಂದ್ರೆ ಮತ್ತೆ ಬೇರೆ ಕಾರ್ಡ್ ಮಾಡಿಸ್ಕೋಬೇಕಾ?
0: ಇಲ್ಲ ಇಲ್ಲ, ಇದು ಇಂಡಿವಿಜುವಲ್ ಕಾರ್ಡ್ ಇರ್ತಾರೆ. ಯಾರಾದರೂ ಪೆನ್ಷನರ್ ಅಪ್ಲೈ ಮಾಡಿದಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ನಾವು ನಾಮಿನಿ ಅಂತ ಏನು ಹೇಳ್ತೇವೆ ಅವ್ರದ್ದು ಅದ್ರ ಕಾರ್ಡ್ ಇದ್ದೇ ಇರ್ತದೆ. ಅವ್ರ ಕಾರ್ಡ್ ಇರ್ತದೆ, ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಕಾರ್ಡ್ ಕೊಟ್ಟಿರ್ತಾರೆ. ಆ ಯಾರು ತೀರ್ಕೊಂಡ್ರೆ ಪೆನ್ಷನ್ದಾಗಲಿ ಅಥವಾ ಯಾರಾದ್ರಾಗಲಿ ಅವ್ರು ತೀರ್ಕೊಂಡ್ರೆ ಅದನ್ನ ಅಡಿಷನಲ್ ಡೈರೆಕ್ಟರ್ ಕಳಿಸಿ ಇವರು ತೀರ್ಕೊಂಡಿದ್ದಾರೆ ಅಂತೇಳಿ ಡೆತ್ ಸರ್ಟಿಫಿಕೇಟ್ ಅವ್ರದ್ದು ಎನ್ಕ್ಲೋಸ್ ಮಾಡಿದರೆ ಅವ್ರ ಕಾರ್ಡ್ ಅಷ್ಟೇ ಕ್ಯಾನ್ಸಲ್ ಆಗ್ತದೆ. ಇನ್ನು ಉಳಿಕಿದವರು ಅದನ್ನ ಸೌಲಭ್ಯವನ್ನು ಮುಂದುವರ್ಸ್ಕೊಂಡು ಹೋಗಬಹುದು.
1: ಈಗ ತಾವು ಮಾತಾಡ್ತಾ ಈ ನಮ್ಮ ಪೇ ಮ್ಯಾಟ್ರಿಕ್ಸ್ ಲೆವೆಲ್ಗಳ ಪ್ರಕಾರ ಅವರು ಇಂತಿಷ್ಟು ಅಮೌಂಟ್ ಅನ್ನ ವಾರ್ಷಿಕವಾಗಿ ಕಟ್ಟಬಹುದು ಅಥವಾ ಲಂಪ್ಸಮ್ ಕಟ್ಟಬಹುದು ಅಂತ ತಾವು ಹೇಳಿದ್ರಿ. ಹಂಗೆ ಈಗ ಕಾಯಿಲೆಗಳು, ಒಬ್ಬ ವ್ಯಕ್ತಿ ಗ್ರೂಪ್ ಡಿ ಇದ್ದವನಿಗೂ ಅದೇ ಕಾಯಿಲೆ ಬರಬಹುದು, ಹೈಯರ್ ಆಫೀಸರ್ಗೂ ಅದೇ ಕಾಯಿಲೆ ಬರಬಹುದು. ಚಿಕಿತ್ಸಾ ಹಣ ಇವನಿಗೂ ಅಷ್ಟೇ ಸಿಗ್ತದೆ ಅವ್ರಿಗೂ ಅಷ್ಟೇ ಸಿಗ್ತದೆ, ಹೇಗೆ?
0: ಹಾ ಮೇಡಮ್, ಅದು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಆದರೆ ನಾ ಹೇಳಿದ್ನೆಲ್ಲ ಕ್ಯಾಶ್ಲೆಸ್ ಇರ್ತದೆ. ಅಲ್ಲಿ ನಿಮ್ಗೆ ಹಣದ ಪೇಮೆಂಟ್ ಮಾಡೋ ಕ್ವಶನ್ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಏನಿರ್ತದೆ ಅದನ್ನು ಅವರು ಹಾಸ್ಪಿಟಲ್ದವರೇ ಅಲ್ಲಿ ಕ್ಲೇಮ್ ಮಾಡಿ ಅವ್ರು ತೊಗೊಂಡ್ಬಿಡ್ತಾರೆ ತಮ್ಮ ಇದಕ್ಕೆ. ನೀವು ನಿಮ್ಮ ಪಾಕೆಟಿಂದ ಒಂದು ಪೈಸಾನು ಕೊಡೋ ಅವಶ್ಯಕತೆ ಇರೋದಿಲ್ಲ, ಎಕ್ಸೆಪ್ಟ್ ಸಣ್ಣ ಪುಟ್ಟ ಇರಬಹುದು. ಅದನ್ನು ಅದು ಬಿಟ್ಟರೆ ನಿಮ್ಗೆ ಕ್ಯಾಶ್ಲೆಸ್ ಆಗ್ತದೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದರೆ ನಾ ಆಗಲೇ ಹೇಳಿದಂಗೆ 100 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 70-80 ರೂಪಾಯಿ ನಿಮಗೆ ವಾಪಸ್ ಸಿಗಬಹುದು. ಬಟ್ ಅವ್ರದ್ದು ಇದನ್ನ ಅಷ್ಟಿರೋದ್ರಿಂದ ಅದರಲ್ಲೇ ಅವ್ರು ಮ್ಯಾನೇಜ್ ಮಾಡ್ಬೇಕಾಗ್ತದೆ.
1: ಅಲ್ಲ ಅಂದ್ರೆ ಈಗ ಹೈಯರ್ ಕ್ಲಾಸ್ನೊಳಗೆ ಇದ್ದವರು 120,000 ಕಟ್ಟಿರ್ತಾರೆ ಲಂಪ್ಸಮ್.
0: ಹೌದು,
1: ಒಬ್ಬ ಗ್ರೂಪ್ ಡಿ ಲೆವೆಲ್ ಇರೋರು 30,000 ಕಟ್ಟಿರ್ತಾರೆ. ಅಂದ್ರೆ ಇವರಿಗೆ 30,000 ಮಾತ್ರ ಲಿಮಿಟೇಷನ್, ಅಷ್ಟರಲ್ಲೇ ಅವರು ಟ್ರೀಟ್ಮೆಂಟ್.
0: ಅಲ್ಲ, ಅವ್ರು 30,000 ಅವ್ರು ತುಂಬುದು ಅಮೌಂಟ್. ಅವ್ರು ಈ ಕಾರ್ಡ್ ಪಡಿಬೇಕಾದ್ರೆ ಆ ಅಮೌಂಟ್ ಅನ್ನು ಕೊಡಬೇಕಾಗ್ತದೆ ಅವರು ಅಷ್ಟೇ. ಆದ್ರೆ ನಿಮ್ಮ ಚಿಕಿತ್ಸೆಗೆ ಎಷ್ಟಾಗಿರ್ತದೆ ಅಷ್ಟು ಅವ್ರು ಕೊಡ್ಲೇ ಕೊಡ್ತಾರೆ.
1: ಅಂದ್ರೆ ಹಣ ಕಟ್ಟಲಿಕ್ಕೆ ಮಾತ್ರ
0: ಅವರವರ ಕಾರ್ಡ್ ಪಡೆಯಲಿಕ್ಕೆ ಮಾತ್ರ
1: ಅವಲಂಬಿಸಿರ್ತದೆ. ಈಗ ಜೋಶಿ ಅವರ ಗಂಡ ಹೆಂಡತಿ ಇಬ್ಬರಿಗೆ ಮಾತ್ರ ಇದು ಅಪ್ಲೈ ಆಗ್ತದ ಅಥವಾ ಕೆಲವು ಸತಿ ಏನೋ ಅಚಾತುರ್ಯದಿಂದ ಡಿಪೆಂಡೆಂಟ್ಸ್ ಇರ್ತಾರೆ, ಮಕ್ಕಳು ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ, ಆ ತರದ ಮಕ್ಕಳಿಗೂ ಕೂಡ ಇದು ಅಪ್ಲೈ ಆಗ್ತದೋ ಹೆಂಗ?
0: ಡೆಫಿನೆಟ್ಲಿ ಮೇಡಮ್, ಒಳ್ಳೆ ಕ್ವಶನ್ ಇದು. ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗ್ತದೆ. ಅವ್ರು ಯಾರಾದರೂ ಡಿಪೆಂಡೆಂಟ್ ಸಿಸ್ಟರ್ಸ್ ಇರ್ಬೋದು, ವಿಡೋಡ್ ಡಾಕ್ಟರ್ಸ್ ಇರ್ಬೋದು, ಡೈವೋರ್ಸ್ಡ್ ಡಾಕ್ಟರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅಥವಾ ಫಿಸಿಕಲಿ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ಸ್ ಇರ್ಬೋದು, ಅಥವಾ ಡಿಪೆಂಡೆಂಟ್ ಸಿಸ್ಟರ್ಸ್ ಇರ್ಬೋದು. ಇಲ್ಲಿ ನಾಮಿನಿಗೂ ಅಂತೇಳಿ ಒಂದು ಕಾಲಮ್ ಇರ್ತದೆ, ಡಿಪೆಂಡೆಂಟ್ಸ್ ಅಂತೇಳಿ. ಆ ಡಿಪೆಂಡೆಂಟ್ಸ್ ಕಾಲಮ್ನಲ್ಲಿ ಅವ್ರ ಅವ್ರ ಹೆಸರನ್ನು ತುಂಬಿ ಅವರು ಮೈನರ ಅಥವಾ ಮೇಜರ ಅವ್ರಿಗೆ ಇಂಡಿಪೆಂಡೆಂಟ್ ಇನ್ಕಮ್ ಇಲ್ಲ ಅಂತ ತಿಳ್ಕೊಂಡು ತಂದು ಅವರು ಒಂದು ಇದು ಮಾಡೋಕ್ಕಾಗ್ತದೆ, ನಮ್ಮಲ್ಲಿ ಡಿಪೆಂಡ್ ಇದ್ದಾರೆ ಅವರು ನಮ್ಮ ಜೋಡಿನೇ ಇರ್ತಾರೆ ಅಂತೇಳಿ ನಮಗೆ ಅವರಿಗೆ ಇನ್ಇಮಿಡಿಯೇಟ್ ಇನ್ಕಮ್ ಇಲ್ಲ ಅಂತೇಳಿ ಒಂದು ಅಫಿಡವಿಟನ್ನು ಫೈಲ್ ಮಾಡೋಕ್ಕಾಗ್ತದೆ. ಅಫಿಡವಿಟ್ ಫೈಲ್ ಮಾಡಿದರೆ ಅವ್ರ ಹೆಸರು ಕೂಡ ಇವ್ರ ಜೋಡಿ ಇದು ಅವರಿಗೂ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡ್ತಾರೆ, ಅವರು ಕೂಡ ಈ ಒಂದು ವೈದ್ಯಕೀಯ ವೆಚ್ಚದ ಸೌಲಭ್ಯವನ್ನು ಪಡಿಬಹುದು.

0: ಹೌದು. ಈಗ ತಾವು ಹೇಳಿದ್ರಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಲ್ಲಿ ತಕ್ಷಣದಲ್ಲೇ ಅವರಿಗೆ ಆಗ್ಬಿಡ್ತದೆ ಸೌಲಭ್ಯ, ಅಂದ್ರೆ ಕ್ಯಾಶ್ಲೆಸ್ ಸರ್ವಿಸ್ ಇರ್ತದೆ. ಇಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ CGHS ವೆಲ್ನೆಸ್ ಸೆಂಟರ್ ಅಲ್ಲಿ ಅವರು ಕ್ಲೇಮ್ ಮಾಡಬೇಕು ಅಂತ. ಈ ಕ್ಲೇಮ್ ಎಷ್ಟು ದಿನದಲ್ಲಿ ಸೆಟ್ಲ್ ಆಗ್ತದೆ?
1: ಅದು ಡಿಪೆಂಡಿಂಗ್ ಅಪಾನ್ ಅಪ್ಲಿಕೇಶನ್ಸ್ ಮೇಡಮ್. ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದಾವ ಅದ್ರ ಮೇಲೆ ಒನ್ ಬೈ ಅದನ್ನು ಒನ್ ಅದನ್ನು ಮಾಡ್ಕೋತ ಹೋಗ್ತಾ ಇದಾರೆ. ಆದರೂ ಮೋಸ್ಟ್ಲಿ ಒಂದು ತಿಂಗಳಲ್ಲಿ ಅದು ಆಗ್ಬೋದು ಅಂತ ಅನಿಸ್ತದೆ, ಬಟ್ ಸ್ವಲ್ಪ ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಒನ್ ಆರ್ ಟೂ ವೀಕ್ಸ್, ಒನ್ ತಿಂಗಳು ಆಗ್ಬೋದು, ಎರಡು ತಿಂಗಳು ಆಗ್ಬೋದು, ಇವನ್ 15 ದಿವಸದಲ್ಲಿ ಕೂಡ ಆಗ್ಬೋದು. ಅದು
0: ನೀವು
1: ಹೆಂಗೆ ಪ್ರೊಸೆಸಿಂಗ್ ಡಿಪೆಂಡಿಂಗ್ ಅಪಾನ್ ರಶ್, ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಅದ್ರ ಮೇಲೆ ಒನ್ ಬೈ ಒನ್ ಡಿಸ್ಪೋಸ್ ಮಾಡ್ಕೋತಾನೆ ಹೋಗ್ತಾ ಇರ್ತಾರೆ. ಸೊ ನಿಮ್ಮ ಟರ್ನ್ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಇದಾಗ್ತದೆ.
0: ಈಗ ರಮೇಶ್ ಜೋಶಿ ಅವರೇ, ಸಾಕಷ್ಟು ಜನ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಉದ್ಯೋಗಿಗಳು ಈಗಾಗಲೇ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಈಗ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾಗ ಅವರು ಈ CGHS ಕಾರ್ಡ್ ಮಾಡ್ಕೋಬಹುದಾ ಅಥವಾ ಒಂದನ್ನೇ ಫಾಲೋ ಮಾಡ್ಬೇಕಾ?
1: ಅವರು ತಮ್ಮ ಇನ್ಶೂರೆನ್ಸ್ ಕ್ಲೇಮ್ ಜೋಡಿ ನಿಮ್ CGHS ಕಾರ್ಡ್ ಅನ್ನು ಅವರು ಯೂಸ್ ಮಾಡ್ಕೊಳ್ಬಹುದು. ಮೊದಲಂದ್ರೆ ಈಗ ಸಪೋಸ್ ನೀವು 100,00,000 ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಬರೀ 50,000 ಅಷ್ಟೇ ಕೊಟ್ಟರು, ಇನ್ನು 50,000 ನೀವು ಕೈಲಿ ತುಂಬಾಕ್ತ, ಆ 50,000 ನಮ್ಮ CGHS ಅಲ್ಲಿ ಕ್ಲೇಮ್ ಮಾಡಿ 50,000 ನಾನು ಪಡಿಬಹುದು. ಸೊ ಎರಡೂ ಸೌಲಭ್ಯಗಳನ್ನ ಪಡಿಬಹುದು, CGHS ತಗೋಬಹುದು, ಇನ್ಶೂರೆನ್ಸ್ ಅವರು ತಗೋಬಹುದು. ಅವೇ ಸೇಮ್ ಬಿಲ್ಸ್ ಆ್ಯಂಡ್ ವೋಚರ್ಸ್ ಅನ್ನ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ವೆಚ್ಚವನ್ನು ಕ್ಲೇಮ್ ಮಾಡಬಹುದು, ಎರಡೂ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ.
0: ಅವಕಾಶ ಇದೆ,
1: ಹೌದು.
0: ಅಂದ್ರೆ ಮಾಡ್ಕೊಳ್ಬಹುದು,
1: ಮಾಡ್ಕೋಬಹುದು. ಹೌದು.
0: ಈಗ ಬೇರೆ ಇನ್ಶೂರೆನ್ಸ್ ಇಲ್ಲ, ನಾನು ಬರೀ CGHS ವೆಲ್ನೆಸ್ ಸೆಂಟರ್ ಮಾತ್ರ ಮೆಂಬರ್ ಆಗ್ತೀನಿ ಅಂದ್ರೆ ಅವ್ರಿಗೂ ಕೂಡ ಯಾವುದೇ ತರದ ಹಾನಿ ಇಲ್ಲ,
1: ತೊಂದರೆ ಇಲ್ಲ.
0: ತಾವೇನ್ ಮಾಡ್ಕೊಳ್ತೇವೆ, ಅವ್ರಿಗೇನು ಹೆಲ್ತ್ ಪ್ರಾಬ್ಲಮ್ ಬರ್ತದೆ ಅವರು ಇದರ ಲಾಭವನ್ನ ಪಡ್ಕೊಳ್ಬಹುದು. ತಾವ್
1: ಹೇಳ್ತೀವಿ.
0: ಈಗ ಬೇರೆ ಬೇರೆ ತೊಂದರೆಗಳು ಇರ್ತಾರೆ, ಉದಾಹರಣೆಗೆ ಕಣ್ಣಿನ ಆಪರೇಷನ್, ಕ್ಯಾಟ್ರಾಕ್ಟ್ ಸರ್ಜರಿ, ಹಲ್ಲುಗಳನ್ನು ಹಾಕಿಸ್ಕೊಳ್ತಾರೆ, ನೀ ರಿಪ್ಲೇಸ್ಮೆಂಟ್ಗಳು ಅಂತ ಇರ್ತದೆ, ಅಲ್ಲದೆ ದೈಹಿಕ ಹಲವಾರು ತೊಂದರೆಗಳಿರ್ತದೆ, ಎಲ್ಲಕ್ಕೂ ಇದು ಅಪ್ಲೈ ಆಗ್ತದ ಅಥವಾ ಕೆಲವೇ ರೋಗಗಳಿಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಇದೆಯಾ?
1: ಡಿಸೀಸಸ್ ಯಾವುದೇ ಇರಲಿ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗ್ತದೆ. ಅದು ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್ ಇರಬಹುದು, ಅಥವಾ ಕ್ಯಾನ್ಸರ್ ಆಗಲಿ, ಅಥವಾ ಕಿಡ್ನಿದಾಗಲಿ, ಅಥವಾ ಹಾರ್ಟದ್ದಾಗಲಿ, ಈ ಥರ ಏನಾದರೂ ಇದ್ದರೆ ಅದಕ್ಕೂ ಇದಾಗ್ತದೆ. ಮತ್ತು ನಿಮ್ಮ ಕ್ರಾನಿಕಲ್ ಡಿಸೀಸ್ ಅಂದರೆ BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಆಮೇಲೆ ಆರ್ಥರೈಟಿಸ್ ಅಥವಾ ಇದೇ ಯಾವುದು ಇದ್ರೂ ಕೂಡ ಇಲ್ಲಿ ನೀವು ಮೆಡಿಸಿನ್ಸು ಪಡ್ಕೋಬೋದು. ದೆನ್ ಅಲ್ಲಿ ಕ್ಲೇಮನ್ನು ಮಾಡಿ ಅದನ್ನು ನೀವು ಪಡ್ಕೊಳ್ಬೋದು, ಅದ್ರ ಬಗ್ಗೆ ಏನಿಲ್ಲ. ಯಾಕಂದರೆ ಕಾಯಿಲೆಗಳು ಯಾರು ಬೇಕಾದವರಿಗೆ ಬರಬಹುದು, ವೆಚ್ಚವನ್ನು ಎಂಪ್ಯಾನಲ್ ಹಾಸ್ಪಿಟಲ್ ಆದರೆ ಕ್ಯಾಶ್ಲೆಸ್ ಆದ ಹೇಳಿದಾಗ, ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಆದರೆ ಅವರು ಮೊದಲು ವೆಚ್ಚವನ್ನು ಕೊಟ್ಟು ಆ ಬಿಲ್ಸ್ ಆ್ಯಂಡ್ ವೋಚರ್ ಜೋಡಿ ಇದನ್ನು ಕ್ಲೇಮ್ ಮಾಡಿದರೆ ಅವರಿಗೂ ಕೂಡ ಈ ಲಾಭ ಸಿಗ್ತದೆ. ಇಲ್ಲಿ ಇನ್ನೊಂದು ನಾನು ಹೇಳಬೇಕು, ಎಂಟೈಟಲ್ಮೆಂಟ್, ವಾರ್ಡ್ಸ್ ಎಂಟೈಟಲ್ಮೆಂಟ್ ಇದೆ ಕೇಂದ್ರ ಸರ್ಕಾರಿ ನೌಕರರಲ್ಲಿ. ಅವ್ರದ್ದು ಬೇಸಿಕ್ ಪೇ ಅಂದರೆ ಅಕಾರ್ಡಿಂಗ್ ಟು 7th ಸೆಂಟ್ರಲ್ ಪೇ ಕಮಿಷನ್ ಪೇ ಮೆಟ್ರಿಕ್ಸ್ ಸ್ಕೇಲ್ನಲ್ಲಿ ಅವ್ರದ್ದು ಬೇಸಿಕ್ ಪೇ ಅಪ್ ಟು 36,500, 36,500 ರೂಪಾಯಿ ಇದ್ರೆ ಅವರಿಗೆ ಜನರಲ್ ವಾರ್ಡ್ ಅಂತ ಸಿಗ್ತದೆ. ಮತ್ತು 36,500 ಒಂದಿಂದ 50,500 ವರೆಗೆ ಸೆಮಿ ಪ್ರೈವೇಟ್ ವಾರ್ಡ್ ಅವರಿಗೆ ಸಿಗ್ತದೆ, ಮತ್ತು 50,500 ಅಬೌವ್ ಇದ್ದವರಿಗೆ ಅವರಿಗೆ ಪ್ರೈವೇಟ್ ವಾರ್ಡ್ ಅವರ ತಮ್ಮ ತಮ್ಮ ಬೇಸಿಕ್ ಪೇ ಅಂತ ವಾರ್ಡ್ಗಳಿಗೆ ಸಿಗ್ತಾವೆ. ಆದರೆ ಹೆಚ್ಚಿನದನ್ನು ಅವರು ಇದು ಮಾಡಬಹುದು, ಬಟ್ ಅದನ್ನು ಅವರು ಪರ್ಸನಲ್ ಎಕ್ಸ್ಪೆನ್ಸಿಗೆ ಇದು ಮಾಡಬೇಕಾಗ್ತದೆ. ಇವ್ರು ಏನಿರ್ತದೆ ಅದರಷ್ಟೇ ಅವ್ರಿಗೆ ಕೊಡ್ತಾರೆ. ದಟ್ ಟು ಡಿಪೆಂಡಿಂಗ್ ಅಪಾನ್ ಸಿಟಿ, ಟೈರ್ ಸಿಟಿ ಅಂದರೆ ಟೈರ್ 1, ಟೈರ್ 2, ಟೈರ್ 3 ಸಿಟಿ ಅಂತ ಇರ್ತಾವೆ, ಅದ್ರ ಪ್ರಕಾರ ಅವರು ವೈದ್ಯಕೀಯ ವೆಚ್ಚ ಡಿಸೈಡ್ ಆಗ್ತದೆ, ಅಲ್ಲಿ ಅವ್ರಿಗೆ ಪೇಮೆಂಟ್ ಆಗ್ತದೆ.
0: ಈಗ ಯಾವ ಆಧಾರದ ಮೇಲೆ ಟೈರ್ 1, ಟೈರ್ 2, ಟೈರ್ 3 ಅಂತ ಸಿಟೀಸ್ ಬೈಫರ್ಕೇಟ್ ಮಾಡಿರ್ತಾರೆ ಈ ವಿಷಯದಲ್ಲಿ?
1: ಅಲ್ಲಿ ಇದರಲ್ಲಿ ಇದು ಪಾಪ್ಯುಲೇಷನ್ ಇರ್ಬೋದು. ಈಗ ನೋಡಿ ನಮ್ಮ ಇದರಲ್ಲಿ ಬೆಂಗಳೂರು, ಆಮೇಲೆ ಅದನ್ನು ಬಿಡ್ತಂತಂದ್ರೆ ಈ ಮಂಗಳೂರು, ಹುಬ್ಳಿ, ಧಾರವಾಡ ಮತ್ತು ಬೆಳಗಾವ್ ಇವೆಲ್ಲ ಟೈರ್ 2 ಸಿಟಿಯಲ್ಲಿ ಬರ್ತಾವೆ. ಆಮೇಲೆ ಉಳಿಕಿದ ಏನಿದಾವೆ ಅವು ಟೈರ್ 3 ಸಿಟಿಗಳು ಬರ್ತಾವೆ. ಆಮೇಲೆ NABH ಮತ್ತು NABL ಅಪ್ರೂವ್ಡ್ ಹಾಸ್ಪಿಟಲ್ಸ್ ಅಂತ ಇರ್ತಾವೆ. ಆದರೆ ಈಗ ಒಂದು ಹಾಸ್ಪಿಟಲ್ ಅಂತಂದರೆ ಇದು ಇಂಥ ವಾತಾವರಣ ಇರಬೇಕು, ಇಂಥ ಮೆಷಿನ್ಸ್ ಇರಬೇಕು, ಈ ಫೆಸಿಲಿಟೀಸ್ ಇರಬೇಕು, ಅವೆಲ್ಲ ಫುಲ್ಫಿಲ್ ಆಯ್ತಂದ್ರೆ NABH ಅಪ್ರೂವ್ಡ್ ಹಾಸ್ಪಿಟಲ್ಸ್ ಇತ್ತಂತಂದರೆ ಅಲ್ಲಿ ಅವರಿಗೆ ಸ್ವಲ್ಪ ಎಲಿಜಿಬಿಲಿಟಿ ಜಾಸ್ತಿ ಸಿಗುತ್ತೆ ಅಷ್ಟೇ.
0: ಈಗ ನಮ್ಮ ಕೇಳುಗರಿಗೆ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರಬಹುದು ಅಥವಾ ಕೇಂದ್ರ ಸರ್ಕಾರಿ ಕಚೇರಿಯಿಂದ ನಿವೃತ್ತರಾಗಿರ್ಬೋದು ಅಂತವ್ರಿಗೆ ತಾವು ಈ ಒಂದು CGHS ಹುಬ್ಬಳ್ಳಿಯಲ್ಲಿ ಈಗಾಗಲೇ ಕಾರ್ಯಾರಂಭ ಮಾಡ್ತಾ ಇದೆ ಮತ್ತು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಇದೊಂದು ಕೇಂದ್ರ ಸರ್ಕಾರದ ಒಳ್ಳೆಯ ಸ್ಕೀಮ್ ಅಂತ ಹೇಳಬಹುದು. ಯಾಕಂದ್ರೆ ಇನ್ಶೂರೆನ್ಸ್ ಕಂಪನೀಸ್ ಮಾತ್ರ ಅಲ್ಲಿ ಪ್ರೀಮಿಯಮ್ಸ್ ಕೂಡ ಜಾಸ್ತಿ ಇರ್ತಾವ. ಬಟ್ ಇಲ್ಲಿ ನೀವು ಒನ್ಸ್ ಲೈಫ್ ಟೈಮ್ ಪೇಮೆಂಟ್ ಮಾಡಿದ್ರಂತಂದ್ರೆ ಥ್ರೂಔಟ್ ಯುವರ್ ಲೈಫ್ ಅಥವಾ ಇವರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರ ಲೈಫ್ ಇರುವವರಿಗೂ ಏನಾದರೂ ವೈದ್ಯಕೀಯ ವೆಚ್ಚ ಬಂದರೆ ಇದರಲ್ಲಿ ಅವರು ಕ್ಲೇಮ್ ಮಾಡ್ಬೋದು. ಮತ್ತು ಇದರಲ್ಲಿ ಆನ್ಲೈನ್ ಫೆಸಿಲಿಟಿ ಕೂಡ ಉಂಟು. ಇದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆನ್ಲೈನ್ ಸರ್ವಿಸ್ನಲ್ಲಿ ನೀವು ಅಪ್ಲಿಕೇಶನ್ ಆನ್ಲೈನ್ ಅಪ್ಲೈ ಮಾಡಿ ತಗೊಳ್ಬಹುದು. ದೆನ್ CGHS ಕಾರ್ಡ್ ನೀವು ಅದನ್ನು

0: ಡೌನ್ಲೋಡ್ ಆದ್ಮೇಲೆ ಅದು ಪ್ರಿಂಟ್ ಮಾಡಿಕೊಂಡು ನಿಮ್ಮ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಆನ್ಲೈನ್ ಬುಕಿಂಗ್ ಅಪಾಯಿಂಟ್ಮೆಂಟ್ಸ್ ಅಂತ ಇರ್ತದೆ. ಆನ್ಲೈನ್ ಅಲ್ಲಿ ಬುಕಿಂಗ್ ಮೆಡಿಕಲ್ ಆಫೀಸರ್ ಆಗಲಿ ಅಥವಾ ಸ್ಪೆಷಲಿಸ್ಟ್ ಡಾಕ್ಟರ್ಸಿಗೆ ಆಗಲಿ ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಅವ್ರ ಕಡೆ ಕನ್ಸಲ್ಟೇಷನ್ ಮಾಡಿ ನೀವು ಅದರ ಪ್ರಿಸ್ಕ್ರಿಪ್ಷನ್ ತಗೊಳ್ಬಹುದು ಮತ್ತು ಯು ಕ್ಯಾನ್ ಪರ್ಚೇಸ್ ದ ಮೆಡಿಸಿನ್ಸ್. ಮತ್ತು CGHS ಆ್ಯಪ್ 2 ಅಂತ ಇದೆ, ಆ್ಯಪ್ 2.0 ಅಂತ, ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಯೂ ಕೂಡ ನೀವು ನೋಡ್ಕೋಬಹುದು. ನಿಮ್ಮ ಕಾರ್ಡು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾರ್ಡು ಅದರಲ್ಲಿ ಇರ್ತದೆ. ಅದನ್ನು ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನು ಅಪ್ಡೇಟ್ಸ್ ಕೂಡ ಮಾಡಬಹುದು. ಲೈಕ್ ಮೊಬೈಲ್ ನಂಬರ್ ಇರಲಿ ಅಥವಾ ಇಮೇಲ್ IDs ಇರಲಿ ಅಥವಾ ಬೇರೆ ಏನಾದರೂ ಚೇಂಜಸ್ ಇತ್ತಂತಂದ್ರೆ ಅಲ್ಲಿ ನೀವು ಮಾಡ್ಕೊಳ್ಬಹುದು. ಯು ನೀಡ್ ನಾಟ್ ಗೋ ಟು ವೆಲ್ನೆಸ್ ಸೆಂಟರ್ಸ್, ಮತ್ತೆ ಅಲ್ಲಿ ವೆಲ್ನೆಸ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಆನ್ಲೈನಲ್ಲಿ ನಿಮ್ಮ ಇದರಲ್ಲೇ ಅಪ್ಲಿಕೇಶನ್ದಲ್ಲೇ ಅದನ್ನು ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ. ಅದನ್ನು ಬಿಟ್ಟಂದ್ರೆ ನೀವು ಏನಾದರೂ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕ್ಲೇಮ್ ಮಾಡಿದರೆ ಅದನ್ನು ಸ್ಟೇಟಸ್ ಕೂಡ ನೋಡಬಹುದು. ನಮ್ಮದು ಅಪ್ಲಿಕೇಶನ್ ಎಲ್ಲಿಗೆ ಬಂತು, ಯಾವಾಗ ನಮಗೆ ರಿಯಂಬರ್ಸ್ಮೆಂಟ್ ಆಗ್ಬೋದು, ಏನಾಗ್ಬೋದು ಅಂತ. ಈಗ ನೀವು ಒಮ್ಮೆ ವೆಲ್ನೆಸ್ ಸೆಂಟರ್ದು ಇದನ್ನು ಹುಬ್ಬಳ್ಳಿ ಆಗಲಿ ಅಥವಾ ಬೆಂಗಳೂರಲ್ಲಿ ಯಾವುದಾದ್ರೂ ವೆಲ್ನೆಸ್ ಸೆಂಟರ್ ತೊಗೊಂಡಿದ್ರೆ ನೀವು ರಿಯಂಬರ್ಸ್ಮೆಂಟ್ ಅಪ್ಲಿಕೇಶನ್ನ ಮೊದಲು ಆ ವೆಲ್ನೆಸ್ ಸೆಂಟರ್ಗೆ ಹೋಗ್ತದೆ. ಅಲ್ಲಿ ವೆರಿಫೈ ಮಾಡಿಬಿಟ್ಟು ಅಡಿಷ್ನಲ್ ಡೈರೆಕ್ಟರ್ CGHS ಬೆಂಗಳೂರಿಗೆ ಕಳಿಸ್ತಾರೆ. ಅಲ್ಲಿಯೂ ಅವರೆಲ್ಲ ವೆರಿಫೈ ಮಾಡಿಬಿಟ್ಟು ದೆನ್ ಅದು ಅಕೌಂಟ್ಸ್ ಆಫೀಸ್ಗೆ ಹೋಗ್ತದೆ. ಅಲ್ಲಿ ನಿಮ್ಮ ಅವರು ಎಲ್ಲ ಮತ್ತೊಮ್ಮೆ ಅದನ್ನು ವೆರಿಫೈ ಮಾಡಿ ನಿಮ್ಮ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಆ ಅಕೌಂಟ್ಗೆ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗ್ತದೆ.
1: ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ,
0: ಟ್ರಾನ್ಸ್ಪರೆಂಟ್ ಆಗಿದೆ. ನೀವು ನಿಮ್ದು ಯಾವ ಸ್ಟೇಜ್ನಲ್ಲಿದೆ ಅಂತ ನೀವು ಅದನ್ನು ಆನ್ಲೈನ್ದಲ್ಲಿ ವೆರಿಫೈ ಮಾಡಬಹುದು. ಮತ್ತು ನಿಮ್ಮ ಹಿಸ್ಟ್ರಿ ಆಫ್ ಮೆಡಿಸಿನ್ಸ್, ಈಗ ನೀವು ಒಮ್ಮೆ ತೋರ್ಸಕ್ಕೆ ಹೋಗಿರ್ತೀರಿ, ಅಲ್ಲೆಲ್ಲ ನಿಮ್ಮದು ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ರಿಪೋರ್ಟ್ ಇರ್ಬೋದು ಅಥವಾ ಬ್ಲಡ್ ಟೆಸ್ಟ್ ರಿಪೋರ್ಟ್ಸು ಅವೆಲ್ಲ ಇರ್ತಾವೆ. ಅವೆಲ್ಲನೂ ಅದರಲ್ಲಿ ಸಿಸ್ಟಮ್ದಲ್ಲಿ ಸ್ಟೋರೇಜ್ ಆಗಿರ್ತದೆ. ಈಗ ನೀವು ಮತ್ತೆ 3 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ನೀವು ಮತ್ತೆ ಅಲ್ಲಿ ಹೋದ್ರೆ ಅಂತಂದರೆ ನೀವು ಮತ್ತೆಲ್ಲ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮದು ಹಿಸ್ಟ್ರಿ ಆಲ್ರೆಡಿ ರೆಕಾರ್ಡೆಡ್ ಇರ್ತದೆ, ಸ್ಟೋರ್ಡ್ ಇರ್ತದೆ ಇನ್ಫಾರ್ಮೇಷನ್. ಅಲ್ಲಿಂದ ನೋಡಿ ಅವ್ರ ಹಿಂದೆ ನೋಡಿ ಮತ್ತೆ ಅವ್ರು ಬೇಕಂದರೆ ಟೆಸ್ಟ್ ಬರ್ಕೊಡ್ಬೋದು ಅಥವಾ ಅದ್ರ ಮೇಲಿಂದ ಮತ್ತೆ ಮುದು ಮುಂದುವರಿಸ್ಬೋದು, ರಿವೈಸ್ಡ್ ಮೆಡಿಸಿನ್ಸು ಇಶ್ಯೂ ಮಾಡ್ಬೋದು. ಮತ್ತೆ ಅವನ್ನೆಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಮೆಡಿಕಲ್ ಹಿಸ್ಟ್ರಿಯನ್ನು ಕೂಡ ಇದರಲ್ಲಿ ನಾವು ನೋಡಬಹುದು. ಮತ್ತು ಇಲ್ಲಿ CGHS ಹೆಲ್ಪ್ಲೈನ್ ಅಂತ 24/7 ಒಂದು ಹೆಲ್ಪ್ಲೈನ್ ಫೆಸಿಲಿಟಿ ಕೂಡ ಇದೆ. ಅದರದ್ದು ಟೋಲ್ ಫ್ರೀ ನಂಬರ್ ಇದೆ, ಅದು 1800-208-8900.
1: ಇನ್ನೊಂದ್ಸಲ ಹೇಳ್ತೀರಿ?
0: 1800-208-8900. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿದ್ರೆ ಅಲ್ಲಿ ನಿಮಗೆ ಆನ್ಲೈನ್ ಹೆಲ್ಪ್ ಸಿಗ್ತದೆ, ಆದರೂ ಕೂಡ ನೀವು ಅವೈಲ್ ಮಾಡಬಹುದು.
1: ಅಂದ್ರೆ ಇದರಿಂದ ಸಾಕಷ್ಟು ಅನುಕೂಲನೇ ಇದೆ. ಈ ನಿಟ್ಟಿನಲ್ಲಿ ನಮ್ಮ ವೃತ್ತಿ ನಿರತರರು ಹಾಗೂ ಸೇವಾ ನಿವೃತ್ತರು ಇದರ ಒಂದು ಪ್ರಯೋಜನವನ್ನ ಪಡ್ಕೊಂಡು ಉತ್ತಮ ಆರೋಗ್ಯವನ್ನ ಹೊಂದಬಹುದು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ಎಸ್ಪೆಷಲಿ ಫೈನಾನ್ಷಿಯಲಿ ಏನೋ ಒಂದು ಅವರಿಗೆ ಬರ್ಡನ್ ಇರ್ತದೆ, ಆ ಬರ್ಡನ್ ಅನ್ನ ಕಡಿಮೆ ಆಗ್ತದೆ. ಅವರು ತಮಗೆಲ್ಲ ಬೇಕಲ್ಲಿ ಸ್ಪೆಷಲಿಸ್ಟ್ ಕಡೆ ಹೋಗಿ ಕನ್ಸಲ್ಟ್ ಮಾಡಿ ಅವರು ಅದನ್ನ ಟ್ರೀಟ್ಮೆಂಟ್ ತಗೊಳ್ಬಹುದು. ಅದಕ್ಕೆ ಪೇಮೆಂಟ್ ಮಾಡೋದು ಒಂದು ಹೆದರಿಕೆ ಏನಿರುತ್ತೆ, ಎಷ್ಟು ಲಕ್ಷಗಟ್ಟಲೆ ಆಗ್ತದೆ ಅನ್ನೋ ಹೆದರಿಕೆ ಇರುವುದಿಲ್ಲ. ಅದನ್ನ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಅವರು ಹೊಂದಬಹುದು. ಇದು ಒಂದೇನೆ ಅಲ್ಲದೆ ಈ ಮೆಟರ್ನಿಟಿ ಮತ್ತು ಚೈಲ್ಡ್ ಹೆಲ್ತ್ ಕೇರ್ ಅಂತ ಏನಿರ್ತದೆ ಅಂದ್ರೆ ಪ್ರಸವ ಮತ್ತು ಹುಟ್ಟಿದ ಮಗುಗೆ ಕೂಡ ಅಲ್ಲಿ ಏನಾದರೂ ವೈದ್ಯಕೀಯ ಇದು ಖರ್ಚು ಬಂತಂದ್ರೆ ಅದು ಕೂಡ ನಮ್ಮ ರಿಯಂಬರ್ಸ್ಮೆಂಟ್ ಕವರ್ ಆಗ್ತದೆ ಇದರಲ್ಲಿ. ಸೊ ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ಕೇರ್ ಅವ್ರಿಗೆ ಕೂಡ ಈ ಲಾಭ ಸಿಗ್ತದೆ.
1: ಈಗ ರಮೇಶ್ ಜೋಶಿ ಅವರೇ, ಇಷ್ಟು ಸಾಕಷ್ಟು ವಿವರ ಮಾಹಿತಿಯನ್ನು ನೀವು ನಮ್ಮ ಕೆಲವರಿಗೆ ನೀಡಿರಿ. ಆದಾಗ್ಯೂ ಕೂಡ ಇನ್ನೂ ಏನೋ ನನಗೊಂಚೂರು ಡೌಟ್ ಇದೆ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಕೆಲವರಿಗೆ ಹೇಳಬಹುದಾ?
0: ಖಂಡಿತವಾಗಿ ಹೇಳ್ಬೋದು. 9449482860. ಮತ್ತು ಇಲ್ಲಿ ಇನ್ನೊಂದು ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಇದು ಒಂದು ಈ ವೆಲ್ನೆಸ್ ಸೆಂಟರ್ ಏನು ಇಲ್ಲಿ ಓಪನ್ ಆಗಿದ್ದದೆ, ಇದನ್ನು ಎಲ್ಲ ಕೇಳುಗರಿಗೂ ಎಲ್ಲ ಬೇರೆ ಬೇರೆ ಬೇರೆ ಊರುಗಳಿರ್ತಾರೆ. ಈ ನಿವೃತ್ತಿ ಆದಮೇಲೆ ಅವರು ತಮ್ಮ ತಮ್ಮ ಊರಿಗೆ ಹೋಗಿ ನೆಲೆಸಿರ್ತಾರೆ, ಅವರಿಗೆ ಈ CGHS ಬಗ್ಗೆ ಹೆಚ್ಚು ಒಂದು ತಿಳುವಳಿಕೆ ಮಾಹಿತಿ ಇರುವುದಿಲ್ಲ. ಹಾಗಾಗಿ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಇದ್ರ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಅವೇರ್ನೆಸ್ ಕ್ಯಾಂಪ್ಸನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. ಯಾರಾದರೂ ಕರೆದ್ರೂ ಕೂಡ ನಾವು ಅವ್ರಿಗೆ ಹೋಗಿ ಅದು ತಿಳುವಳಿಕೆ ಕೊಟ್ಟು ಅವ್ರಿಗೆ CGHS ಕಾರ್ಡ್ ತಗೊಳ್ಳಿಕ್ಕೆ ನಾವು ಅವ್ರನ್ನ ಪ್ರೇರೇಪಿಸ್ತೇವೆ. ಅದ್ರ ಪ್ರಕಾರ ಅವರು ಅಪ್ಲೈ ಮಾಡಿ ಅದನ್ನು ಎಷ್ಟೋ ಮಂದಿ ತಗೊಂಡಿದ್ದಾರೆ, ಇನ್ನೂ ತಗೋತಾ ಇದ್ದಾರೆ. ಈಗ ಶುರುವಾಗಿರೋದ್ರಿಂದ ಒಬ್ಬೊಬ್ಬರಾಗಿ ಇದರಲ್ಲಿ ಸ್ಕೀಮ್ನಲ್ಲಿ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಅವರಿಗೆ ಯಾರು ಹೆಲ್ಪ್ ಬೇಕನ್ನೋರಿಗೆ ನಾವು ಅದನ್ನು ಹೆಲ್ಪ್ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅವರು ರೆಡಿ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಸರ್ಟನ್ ಡಾಕ್ಯುಮೆಂಟ್ಸ್ ಇರ್ತಾವೆ, ಅದನ್ನು ಅವರು ಕ್ಲಿಯರ್ ಸ್ಕ್ಯಾನ್ಡ್ ಕಾಪೀಸನ್ನು ಅವರು ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ಆನ್ಲೈನು ಅಪ್ಲಿಕೇಶನ್ ಫಿಲ್ ಅಕೌಂಟ್ ಮಾಡೋಕ್ಕಿಂತ ಮೊದಲು ಅವರು ಇವನ್ನೆಲ್ಲ ಸ್ಕ್ಯಾನ್ಡ್ ಕಾಪೀಸನ್ನು ಡಾಕ್ಯುಮೆಂಟ್ಸನ್ನು ಅವರು ರೆಡಿ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಪಾಸ್ಪೋರ್ಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗೆ ಇರಬೇಕು. ಆಮೇಲೆ ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ಸ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟು, ಯಾವುದಾದ್ರೂ ಫೋಟೋ ಐಡೆಂಟಿಟಿ ಕಾರ್ಡ್ ಇರ್ಬೋದು ಮತ್ತು ಅಡ್ರೆಸ್ ಪ್ರೂಫ್ ಇರಬೇಕಾಗ್ತದೆ. ಆಮೇಲೆ ನಿವೃತ್ತಿದಾರರಾಗಿದ್ದರೆ ಪಿ

0: ಪಿ ಒ ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತಿರ್ತದೆ ಅಥವಾ ಲಾಸ್ಟ್ ಪೇ ಸರ್ಟಿಫಿಕೇಟ್ LPC ಅಂತ ಇರ್ತದೆ, ಅದನ್ನು ಅವರು ಸ್ಕ್ಯಾನ್ ಕಾಪಿ ಮಾಡಿ ಇಟ್ಕೋಬೇಕಾಗ್ತದೆ. ಮತ್ತು ಅವರ ಹೆಸರು ಮತ್ತು ಮೊಬೈಲ್ ನಂಬರು, ಇಮೇಲ್ ID ಮತ್ತು ಡಿಪೆಂಡೆಂಟ್ಸ್ ಯಾರಾದರೂ ಇದ್ದರೆ ಅವ್ರದ್ದು ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಳ್ಬೇಕು. ಮತ್ತು ಡಿಪೆಂಡೆಂಟ್ಸ್ ಬಗ್ಗೆ ಒಂದು ಅಫಿಡವಿಟನ್ನು ಅವರು ಅಪ್ಲೋಡ್ ಮಾಡಬೇಕಾಗ್ತದೆ, ಅಂದರೆ ಇವರು ನಮ್ಮ ಮೇಲೆ ಡಿಪೆಂಡ್ ಇಟ್ಟಿದ್ದಾರೆ, ಅವ್ರಿಗೆ ಇಂಡಿಪೆಂಡೆಂಟ್ ಇನ್ಕಮ್ ಇಲ್ಲ ಮತ್ತು ಅವ್ರು ಇನ್ನೂ ಇದಾಗಿ ನಮ್ಮ ಜೋಡಣೆ ಇದ್ದಾರೆ ಅಂಥೇಳಿ ಒಂದು ಅಫಿಡವಿಟನ್ನು ರೆಡಿ ಮಾಡಿಟ್ಟರು, ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತದೆ. ಹೀಗಾಗಿ ಅದು ಆದರೆ ಡಿಪೆಂಡೆಂಟ್ಸೂ ಕೂಡ ಇದು ಲಾಭ ಅವರಿಗೆ ಸಿಗ್ತದೆ. ನಾಮಿನೀಸು ಡೀಟೇಲ್ಸು ಮತ್ತು ಸ್ಪೌಸು ಮತ್ತು ಬೇರೆ ಯಾರು ಡಿಪೆಂಡ್ಸ್ ಇದ್ದರೆ ಅವ್ರ ಡೀಟೇಲ್ಸನ್ನು ಕೊಡಬೇಕಾಗ್ತದೆ. ಮತ್ತು ಮೊದಲನೇದಾಗಿ ಅಫಿಡವಿಟನ್ನು ಕೂಡ ರೆಡಿ ಮಾಡಬೇಕು. ಇವನ್ನೆಲ್ಲ ರೆಡಿ ಮಾಡಿಟ್ಟು ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಓಪನ್ ಮಾಡಿಟ್ಟು ಅದನ್ನು ತುಂಬಿಬಿಟ್ಟು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಅಲ್ಲಿ ಪ್ರೊಸೆಸ್ ಆಗ್ತದೆ. ಆಫ್ಟರ್ ಸರ್ಟನ್ ಡೇಸ್, 15 days, 1 month ನಿಮ್ಮದು ಕಾರ್ಡ್, ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದರೆ ನೀವು ಪೇಮೆಂಟ್ ಮಾಡಬೇಕಾಗ್ತದೆ. ಪೇಮೆಂಟ್ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮ್ಮ ಕಾರ್ಡ್ ಸಿಗ್ತದೆ. ಈ ಯೋಜನೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ನೌಕರರು ಮತ್ತು ನಿವೃತ್ತಿದಾರರು ಅಲ್ಲದೆ ಸಿಟ್ಟಿಂಗ್ ಮತ್ತು ಎಕ್ಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಕೂಡ ಈ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ. ನಂತರ ಎಕ್ಸ್ ಗವರ್ನರ್ಸ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ಸ್ ಕೂಡ ಈ ಒಂದು ಸ್ಕೀಮ್ನಲ್ಲಿ ಬರ್ತಾರೆ. ಫ್ರೀಡಮ್ ಫೈಟರ್ಸ್ ಬರ್ತಾರೆ, ಎಕ್ಸ್ ವೈಸ್ ಪ್ರೆಸಿಡೆಂಟ್ಸ್ ಬರ್ತಾರೆ, ಹಾಗೂ ಸಿಟ್ಟಿಂಗ್ ಅಂಡ್ ಎಕ್ಸ್ ಜಡ್ಜಸ್ ಆಫ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂಡ ಈ ಇದರಲ್ಲಿ ಕವರ್ ಆಗ್ತಾರೆ. ಅವರು ಕೂಡ ಈ ಒಂದು ಲಾಭವನ್ನು ಪಡೆಯಲಿಕ್ಕೆ ಅರ್ಹರಿದ್ದಾರೆ ಅಂತ ನಾನು ಹೇಳ್ತೇನೆ.
1: ಆಯಿತು ರಮೇಶ್ ಜೋಶಿ ಅವರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ, ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಸ್ಥರು ಅಥವಾ ನಿರುದ್ಯೋಗಿಗಳಿಗೆ ತಾವು ನೀಡಿದ್ದೀರಿ. ನಮ್ಮ ಕೇಳುಗರು ಈ ಒಂದು CGHS ವೆಲ್ನೆಸ್ ಸೆಂಟರ್ನ ಲಾಭವನ್ನು ಪಡ್ಕೊಂಡು ಉತ್ತಮ ಆರೋಗ್ಯದತ್ತ ಗಮನ ಹರಿಸ್ತಾರೆ, ಜೊತೆಗೆ ಆರಾಮದಾಯಕ ಜೀವನವನ್ನು ಮಾಡ್ತಾರೆ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ CGHS ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಈ ಕುರಿತು ಉತ್ತರ ಕರ್ನಾಟಕ ಭಾಗದ ಕಾರ್ಯದರ್ಶಿ ರಮೇಶ್ ಎ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.

0: ಆಕಾಶವಾಣಿ ಧಾರವಾಡ.
1: ಹಚ್ಚ ಹಸಿರ ಪಚ್ಚೆ ಕಾಡು,
2: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
4: ಹಸಿರಾಗುವೆ
2: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
5: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಆಕಾಶವಾಣಿ ಧಾರವಾಡ, ಇದೀಗ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಡಾಕ್ಟರ್ ಎಂ ನರ್ಮದಾ ಅವರ ವಯಲಿನ್ ವಾದನ. ರಾಗ್ ಲತಾಂಗಿ, ಆದಿತಾಳ, ರಚನೆ ಪಿ ಸುಬ್ರಹ್ಮಣ್ಯ ಅಯ್ಯರ್, ಮೃದಂಗಂ ಸಾತ್ ಎನ್ ಎಸ್ ಸುಬ್ರಹ್ಮಣ್ಯಂ, ಖಾಂಜೀರ ಅನಿರುದ್ಧ ಅತ್ರೇಯ. ಕೇಳಿ ರಾಗ್ ಲತಾಂಗಿ.

ಇದುವರೆಗೆ ಡಾಕ್ಟರ್ ಎಂ ನರ್ಮದಾ ಅವರ ವಯಲಿನ್ ವಾದನ ಕೇಳಿದಿರಿ. ಮೃದಂಗಂ ಸಾಥ್ ನೀಡಿದವರು ಎನ್ಎಸ್ ಸುಬ್ರಹ್ಮಣ್ಯಂ, ಖಾಂಜೀರಾದಲ್ಲಿ ಸಾಥ್ ನೀಡಿದವರು ಅನಿರುದ್ಧ ಅತ್ರೇಯ. ಇಲ್ಲಿಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಗ್ಯಾಬಾಳ್ಳ ಡಪ್ಪಿನಾಟ ಕೇಳೋಣ.

0: ಬರತೆ ನಮ್ಮ ಮ್ಯಾಲೆ ಹುಡುಗನ ಮ್ಯಾಲ ಇರ್ಲಪ್ಪ ನಿಮ್ಮ ಪ್ರೀತಿ
1: ನಮ್ಮ ಮೇಲೆ ಹುಡುಗರ ಮ್ಯಾಲೆ ಇರ್ಲಪ್ಪ ನಮ್ಮ ಪ್ರೀತಿ
0: ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮ್ಮ ನಮಸ್ಕಾರ
1: ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮಸ್ಕಾರ
0: ಓಹೋ ನನ್ನ ಜೀವನ ಗೆಳೆಯ ಬಾಣ ಹೋಗಿ ಇವತ್ತಿಗೆ 8-10 ದಿವಸಗಳಾಯ್ತು ಆತನ ಭೇಟಿ ನನಗಿಲ್ಲ ನನ್ನ ಭೇಟಿ ಆತನಿಗಿಲ್ಲ ಈಗ ಹುಡುಕುತ್ತಾ ಹೋಗುತ್ತೇನೆ
2: ಬಾಳ ಹೋಗಿದಾನೋ ಎನ್ನಗಲಿ ಯಾಕಂತ ಹುಡಕಲಿ ಗೆಳೆಯ ಹೋಗಿದಾನೋ ಎನ್ನಗಲಿ ಯಾಕಂತ ಹುಡಕಲಿ ಎದ್ದ ಹೋದನಪ್ಪ ಎದ್ದ ಹೋದನಪ್ಪ ನನ್ನ ಗೆಳೆಯ

0: ಎನ್ನ ಬರಿಯ ನೀನೆ
1: ಗೆಳೆಯ ಬಾಂಧ ಗೆಳೆಯ ಬಾಂಧ ಕುಂದ್ರವೋ ಎನ್ನ ಬದಿಯಲ್ಲೇ
0: ಗಂಡ ಮೇಟ ಗದ್ಗಿನ ಶಾಪುರ ಬಸವನ್ನ ದೇವರ ಗಂಡ ಮೇಟ ಗದ್ಗಿನ ಶಾಪುರ ಬಸವನ್ನ ದೇವರ ಅದಕ್ಕೋಗಿ ಬಸವನ್ ಹೋಗಿ ಮಾಡುವೆ ನಮಸ್ಕಾರ
1: ಅದಕ್ಕೋಗಿ ಬಸವನ್ ಹೋಗಿ ಮಾಡುವೆ ನಮಸ್ಕಾರ
0: ಓಹೋ ನನ್ನ ಜೀವನಗಳ ಸಂಗನ್ನ ಹೋಗಿ ಇವತ್ತಿಗೆ 8-10 ದಿವಸಗಳಾಯಿತು ನನ್ನ ಭೇಟಿ ಆತನಿಗಿಲ್ಲ ಆತನ ಭೇಟಿ ನನಗಿಲ್ಲ ಹೀಗೆ ಹುಡುಕಿದ ನನ್ನ ಜೀವನಗಳ ಸಂಗನ ಸಿಗುವಂತೆ ಕಾಣುದಿಲ್ಲ ನಾನೇ ಹುಡುಕೋತೆ ಹೋಗುತ್ತೇನೆ ಹಾ ಸೆರನು ಗೆಳೆಯ ಸಂಗನ ಸೆರನು
2: ಸೆರನು ಗೆಳೆಯ ಬಾಣ ಸೆರನು ಮಿತ್ರ ಹೇಳುತ್ತೇನೆ
0: ಚೆನ್ನಾಗಿ ಹೇಳುವಂತ

0: ಇದೆ.
1: ಗೆಳೆಯ ಮನೆಯಲ್ಲಿ ದುಡಿಯವನು ಒಬ್ಬನು, ತಿನ್ನು ನಾಲ್ಕು ಮಕ್ಕಳು. ಗೆಳೆಯ ನನ್ನ ಬಡತನ ಬಳಕಾಗಿ, ಮಿತ್ರ ನಾನಾದ್ರೆ ಕೆಲ್ಸಕ್ಕೆ ಹೋಗಿ ನೋಡೋ. ಗೆಳೆಯ
0: ಏನು ಗೆಳೆಯ ಬಾಣ, ಮಿತ್ರ ಇವತ್ತಿನಿಂದ ಕೆಲ್ಸಕ್ಕೆ ಹೋಗೋದು ಬಂದೋಡು.
1: ಆ ಗೆಳೆಯ ಸಂಗನ್ನ, ನಾನು ಕೆಲ್ಸಕ್ಕೆ ಹೋಗೋದು ಬಂದಾದ್ರೆ ಮಿತ್ರ ನನ್ನ ಹೊಟ್ಟೆ ಜೀವನ ನೋ. ಗೆಳೆಯ
0: ಗೆಳೆಯ ಬಾಣ, ನಿನ್ನ ಹೊಟ್ಟೆ ಜೀವನ ನೀ ಯಾಕೆ ಕಾಜಿ ಮಾಡ್ತಿ? ಮಿತ್ರ ನಾ ಎಲ್ಲ ಕೊಟ್ಟು ನಡೆಸ್ತೀನಿ ನೋಡು.
1: ಹಾ ಮಿತ್ರ, ದೇವ್ರು ಕೊಟ್ಟದ್ದು ನುಂಗ್ನಿ, ಮನುಷ್ಯರ ಕೊಟ್ಟದ್ದು ಹಂಗನಿ. ಇಂದು ಕೊಟ್ಟು ನಾಳೆ ಅನ್ಸಿದಂದ್ರ ಮಿತ್ರ ನನ್ನೊಬ್ರು ಅಲ್ಲ ನಿನ್ನೊಬ್ರು ಹೋಗೈತ್ ನೋಡು. ಗೆಳೆಯ
0: ಏನು ಗೆಳೆಯ ಬಾಣ, ಮಿತ್ರ ಹಂಗಸವ್ರಿಗೆ ಹಂಗಸಿತೇನೆ, ಆಡೋರ್ಗೆ ಆಡಿದ್ದೇನೆ. ಗೆಳೆಯ ನನ್ನಂತ ಶ್ರೀಮಂತನ ಹೇಳ್ತಾನ ನೀ ಮಾಡಿ ಎಂದು ಬೆಳಕ. ಗೆಳೆಯ ನಿನ್ನ ಯಾವಾಗ ಹಂಗಸಂಗಿಲ್ಲ, ಮತ್ತದ್ರ ಹೇಳ್ತಾನೆ.

0: ನೀನು ಗೆಳೆಯ ಬಾಣ್ಣ ಮಿತ್ರ ಹರಿ ಬೇರ್ದಾವ್ ಅಂತ ನೀ ಏನ ಚಿಂತೆ ಮಾಡಕ್ ಹೋಗ್ಬೇಡ. ಸುಮ್ನೆ ನನ್ನ ಮಾತಿಗೆ ಮರ ಕೊಟ್ಟು ನನ್ನ ಜೊತೆ ನೀನು ಬರುವಂತನಾಗು.
1: ಮಿತ್ರ ಮತ್ತಾದ್ರೆ ಹೇಳ್ತಾನೆ ಕೇಳುವಂತ
0: ಚಂದವಾಗಿ ಹೇಳು.

0: ಹೌದು ಗೆಳೆಯ.
1: ಗೆಳೆಯ, ನೀ ಯಾವ ಕಾಲಕ್ಕೂ ಹಂಗಸದಲ್ಲ ನಮ್ಮಂಗ. ಮಿತ್ರ ಕೈ ಮ್ಯಾ ಕೈ ವಚನ ಕೊಡುದು ಸದ್ದ ಪೇಟೆ ಬರ್ತ ನೋಡು ಗೆಳೆಯ.
0: ಏನು ಗೆಳೆಯ ಬಾಣ್ಣ, ಮಿತ್ರ ವಚನ ಬೇಕಂತಿಯಲ್ಲ.
1: ಹೌದು ಮಿತ್ರ,
0: ಆಗಲಿಗೆಯ ವಚನ ತಗೊಳಂತ ನಾವು.
1: ನಡಿ ಗೆಳೆಯನ ಮೇಲೆ ಪೇಟೆ ಹೋಗಿ ನಡಿಯುವಂತ ನಾವು.
0: ಏನು ಗೆಳೆಯ ಬಾಣ್ಣ, ಸೇಡ್ ಅಂಗಡಿಗೆ ಬಂದಿವಿ ಮಿತ್ರ.
1: ಬನ್ನಿ ಮಿತ್ರ.
0: ಮಿತ್ರ ಅರ್ವಿ ಅಂತ ಖರೀದಿ ಮಾಡಿದ್ವಿ.
1: ಮಿತ್ರ ಅರ್ವಿನೂ ಖರೀದಿ ಮಾಡಿದೀವಿ.
0: ಮಿತ್ರ ಇನ್ ಮೇಲೆ ಅರ್ವಿ ಡ್ರೆಸ್ ಮಾಡುವಂತ ನಾವು.
1: ಗೆಳೆಯ ಸಂಗನ, ಮಿತ್ರ ನಾನಾದ್ರೆ ಅರ್ಬಿ ಡ್ರೆಸ್ ಮಾಡಿದೀನಿ, ಸದ್ದ ಹೆಂಗ ಅಂತ ನೋಡು ಗೆಳೆಯ.
0: ಏನು ಗೆಳೆಯ ಬಾಣ, ಈ ಸದ್ಯನೆ ಹೆಂಗ್ ಕನಿಸ್ತಿ ಅಂದ್ರೆ, ದಿಟ್ಟಿಸಿ ನೋಡಿದ್ರೆ ಹುಬ್ಬಳ್ಳಿ ಕಾಮನಲ್ಲಿ ಕಸರೋದು ಮಿತ್ರ.
1: ಒಳ್ಳೇದು,
0: ಈ ಸದ್ಯ ನಿನ್ನ ನೋಡ್ಲಿಕ್ಕೆ ನಿಂತ್ರೆ ಎಲ್ಲಟ್ಟು ಕಸರ್ ಇಲ್ಲಿ ನೋಡು.
1: ಗೆಳೆಯ, ಅಷ್ಟು ಟೀಕನ ಆಗಿ ನಂದ ಮೇಲೆ ಮಿತ್ರ, ಈ ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟಲ್ಲ ಮಿತ್ರ, ಇಡೀ ಹಿಂದೂಸ್ತಾನವೆಲ್ಲ ತಿರುಗಿ ಬರ್ ನೋಡಿ ಗೆಳೆಯ.
0: ಇಡೀ ಹಿಂದೂಸ್ತಾನವೆಲ್ಲ ಗೆಳೆಯ ಬಾಣ, ಅಲ್ಲೇ ಎಲ್ಲ ತಿರುಗುದ ಬೇಡ. ನಾಳೆ ಕಡೆ ಶ್ರಾವಣ,
1: ಒಳ್ಳೇದು,
0: ಮಡ್ಡಿ ಬಸವನ ಜಾತ್ರೆ ಅದು, ಅಲ್ಲಿಗೆ ಹೋಗಿ ಒಂದಾಟ ಪಗಡಿ ಆಡಿದ್ರೆ ನಾಲ್ಕು ಮಂದಿ ನೋಡೋರು ಬರ್ತಾರೆ ಮಿತ್ರ.
1: ಬರ್ತಾರೆ ಗೆಳೆಯ,
0: ನಾಲ್ಕು ಮಂದಿ ಆಡೋರು
1: ಬರ್ತಾರೆ. ಬರ್ತಾರೆ
0: ಗೆಳೆಯ, ಅಲ್ಲಿಗಾದ್ರೆ ಹೋಗು ನಡಿ,
1: ನಡಿಗೆಳೆ ಹೋಗುನು.
2: ಓಹೋ, ಈ ಪತ್ರ ಮಜ್ಕೂರು ನೋಡ್ಬೇಕಾದ್ರೆ ಜಿಲ್ಲಾ ಬೆಳಗಾವ ತಾಲೂಕು ಸಂಪಗಾವಿ ಮೋಜಾ ಬೈಲುಂಗಲಾಗಿರುವಂತ ಲಗಳಿ ರಪ್ಸಾಕರ ಪತ್ರ ಬರ ಕಾರ್ಯವೇನ ಅಂದರೆ ಮತ್ತೂ ರತ್ನದ ಅಪ್ಪರ್ ಬಾಟ್ ಟೇಜ್ ಇರುವುದಂತೆ. ಬಂದ್ರೆ ಲಾಭ, ಬರ್ದಿರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರಾರು ಕಳೆಯುತ್ತಾನೆ. ಈಗಿಂದ ಈಗಲೇ ಮನೆಗೆ ಹೋಗಿ ನನ್ನ ಮಡದಿದ ಗಂಗನ ಕರೆಸಿ ನಾನಾದ್ರೂ ಅಪ್ಪರ್ಕ್ ಹೋಗುತ್ತೇನೆ.

0: ಸೌಕಾರ ಕಳವ್ಯಾನು ಪಾತರ
1: ಬಳ್ಳಾರಿ ಸೌಕಾರ ಕಳವ್ಯಾನು ಪಾತರ
0: ಬಳ್ಳಾರಿ ಸೌಕಾರ ಕಳವ್ಯಾನು ಪಾತರ
1: ಬಳ್ಳಾರಿ ಸೌ

¡Gracias!

0: ಏನು ಪ್ರಿಯ, ಅರಮನೆಯನ್ನು ಬಿಟ್ಟು ಪ್ರಿಯ ಈ ಸಭಾ ಮಂದಿರಕ್ಕೆ ನನ್ನ ಕರೆಸಿದ ಕಾರಣನು ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ.
1: ಏನೇ ಗಂಗಾ, ಬಳ್ಳಾರಿಂದ ಪತ್ರ ಬಂದಿರೋದು ನೋಡು.
0: ನೋಡು ಪ್ರಿಯ, ಪತ್ರ ಏನಂತ ಬಂದಿರುವುದು?
1: ಪತ್ರ ಏನಂತ ಬಂದೈತೆ ಅಂದ್ರೆ, ಮುತ್ತು ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ.
0: ಒಳ್ಳೆಯದ್ರಿ,
1: ಬಂದ್ರೆ ಲಾಭ ಬರ್ದ್ರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರಾರು ಕಳಿದಾನೆ. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗನೆ ಬುತ್ತಿ ಕಟ್ಟಿ ಕೊಡು ಅಂತಳಗು.
0: ನೋಡು ಪ್ರಿಯ, ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಕಣ್ಣಕ. ಪ್ರಿಯ ನಮ್ಮಳಲ್ಲಿ ಏನ ಕಡಿಮೆ ಆಗೈತ್ರಿ?
1: ಹಾ,
0: ಬೆಳ್ಳಿ ಬಂಗಾರ ಪ್ರಿಯ ಕುಡಿಕೆಬ್ಬನಾಗಿ ಬಿದ್ದಿರುವಾಗ ಪ್ರಿಯ ನಾ ವ್ಯಾಪಾರಕ್ಕೆ ಹೋದ್ ಬ್ಯಾಡ ಅಂತ ನೋಡು.
1: ಏನೇ ಗಂಗಾ, ಕುಂತ ಉಂಡರೆ ಕುಡಿಕೆ ಒಣ್ಣ ಸಾಲಾರ್ದು, ನಿಂತ ನೀರ ಕುಡಿದ್ರೆ ಹೊಳಿ ಹಳ್ಳಗಳು ಸಾಲಾರ್ದು. ಗಂಗಾ, ಒಕ್ಕಲ್ತನ ಮಾಡ ಒಕ್ಕಲ್ತನ ಮಾಡ್ಲೇಬೇಕು, ಹೊಲಮನಿ ಕೆಲಸ ಮಾಡ ಹೊಲಮನಿ ಕೆಲಸ ಮಾಡ್ಲೇಬೇಕು. ಇದು ಅಲ್ಲದೆ ಗರಡು ಮನಿ ಹೋಗ ಗರಡು ಮನಿ ಹೋಗ್ಲೇಬೇಕು. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗ ನೀವು ಬುತ್ತಿ ಕಟ್ಟಿ ಕೊಡು ಅಂತಳಾಗು.
0: ಆ ಪ್ರಿಯ ಸದ್ಯ ವ್ಯಾಪಾರಕ್ಕೆ ಹೋಗವ್ರಣ.
1: ಗಂಗಾ ಹೋಗವ್ರ.
0: ಪ್ರಿಯ ಹೇಳ್ತೀನಿ ಕೇಳ್ರಿ.
1: ಗಂಗಾ ಚಂದವಾಗಿ ಹೇಳು.
0: ಮೂರಂತ ಸಮಣೆ.

బవలు ఇరవాది మసల్లో వన్నో హడదిలో

0: ಬಂದಿರವದು ಎಳೇ ವಗರಾಮ್, ಬಂದಿರವದು ಎಳೇ ವಗರಾಮ್, ಹರಿಯಾದೆ ಪಾರ
1: ಪ್ರಿಯ ಹೇಳ್ತೀನಿ ಕೇಳ್ರಿ
2: ಚಂದ್ರಗಳು.
0: ನೋಡು ಪ್ರಿಯ, ಪ್ರಿಯ ಇಂತ ದೊಡ್ಡ ಮನೆಯೊಳಗೆ ನಾನು ಒಬ್ಬಳು ಹೇಗಿರ್ಲಿ, ಅದೇ ನಿಮ್ಮ ತಮ್ಮ ಇರುಪಕ್ಷಿ ಬಸವಂದ್ರು ಪ್ರಿಯ ಎನ್ನ ಮತ್ತನ್ನು ಕೇಳುದಿಲ್ಲ. ಸದ್ದ ಪ್ರಿಯ, ನೀವ್ ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ ನನ್ನ ಸಂಗಡ ಪರಮನ ಕರೆಸಿ ಪ್ರಿಯ ನನ್ನ ಜೊತೆಗಿಟ್ಟು ನೀವು ಆದ್ರೆ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೇಕಾಗಿ.
2: ಗಂಗಾ ನೀನ್ ಹೇಳಿದಂತೆ ಆ ಸಂದಿ ಪರಮ್ ತಂದಿಟ್ಟು ವ್ಯಾಪಾರಕ್ಕೆ ಹೋಗ್ತೀನಿ, ಒಳಗ್ ಹೋಗಂತ
0: ಒಳ್ಳೇದ್ರಿ.
2: ಏನೇ ಪರಮ ಮನೆಯಲ್ಲೇ ಮಾಡ್ತಿದ್ದ ಕಡೆ ಬರುವಂತಳಾಗು
3: ನನ್ ಮಗನ ಹೇಳ್ತೀನಿ
2: ಪರಮ ಚಂದ್ರ ಹೇಳು.

0: ಸಾಕು, ನನ್ ಮಗನ ನನ್ ಕಡೆ ಏನಪ್ಪ ಅಂತ ಕೆಲಸ
1: ಪರಮ್ಮ, ಕೆಲಸ ಇದ್ರೆ ಬರ್ಬೇಕಲ್ಲ.
0: ಹಾ, ನನ್ ಕಡೆ ಏನ್ ಅಂತ ಕೆಲಸ ನನ್ ಮಗನ?
1: ಹಾ ನೋಡ್ ಪರಮಣ್ಣ, ದಿನಾಲು ಅದಕ್ಕೆ ಹೋಗ್ತಿ?
0: ಅಯ್ಯ ನನ್ ಮಗನ, ನಾ ದಿನಾಲು ಹೋಗೋ ಕೆಲಸ ಕೇಳಿದೆ
1: ಪರಮ. ಹೌದು,
0: ಇದಲ್ಲ ನನ್ ಮಗನ ಯಾರ್ದಾರ ಕುಟ್ಟಾನ ಬೀಸಾನ ತೊಳೆಯಾನ ಬಳೆಯನ ಇದನ್ನ ಮಾಡಕ್ ಹೋಗ್ ನೋಡು.
1: ಹಾಗಾದ್ರೆ ಪಗಾರ ಏನ್ ಕೊಡ್ತಿದಾರ ಪರಮ?
0: ನನ್ ಮಗನ ನನ್ ಪಗಾರ ಸುದ್ದಿ ಕೇಳಿದೆ
1: ಪರಮ. ಹೌದು,
0: ನನ್ ಮಗನ ಯಾರ ಎರಡ್ ಸೇರ್ ಗೋಧಿ ಅಂತ ಕೊಡ್ತಾರ ನನ್ ಮಗನ? ಯಾರ ಎರಡ್ ಸೇರ್ ಜೋಳ ಅಂತ ಕೊಡ್ತಾರಪ್ಪ? ನನ್ ಮಗನ ಯಾರು ಒಂದ್ ರೊಟ್ಟಿ ಕೊಡ್ತಾರ? ಯಾರ ಹಂಗ ಕಳಿಸ್ತಾರ ನೋಡಪ್ಪ.
1: ನೋಡ್ ಪರಮ, ನೀ ನಮ್ ಗಂಗಾನ್ ಸೋಪ್ತಿರ್ತೀಯಲ್ಲ.
0: ನಿಮ್ ಗಂಗಾನ್ ಸೋಪ್ತಿ ನಾ ಇದ್ದಂಗ ಆದ್ರೆ ನನಗೇನ್ ಕೊಡ್ತಿ ನನ್ ಮಗನ?
1: ನೋಡ್ ಪರಮ, ಒಂದ್ ವರ್ಷಕ್ಕೆ ಎರಡ್ ಚೀಲ ಜೋಳ ಕೊಡ್ತಾನ, ಎರಡ್ ಸೀರೆ ಕೊಡ್ತಾನ, ಎರಡ್ ಕುಬಸ ಕೊಡ್ತಾನ, ಇದು ಅಲ್ಲ ಮೇಲೆ 500 ರೂಪಾಯಿ ಕೊಡ್ ನೋಡ್ ಬೇ ಪರಮ ಇರ್ತೀಯಲ್ಲ.
0: ಹೌ ನನ್ ಮಗನ, ನೀ ಇಷ್ಟೆಲ್ಲ ಕೊಡ್ತಾನ ಅಂದ್ರೆ ಒಳೆ ಇರ್ತಾನ ನಡಿಯಪ್ಪ.
1: ಹಾಗಾದ್ರೆ ಹೋಗ ನಡಿ ಬೇ. ಹಾ ನಿಲ್ಲು ನಿಲ್ಲು ಪರಮ.
0: ಅವ್ವ ಯಾಕ ನನ್ ಮಗನ ನಡು ಹಾದ್ಯಾಗ ತರಬಿದೆ ಅಲ್ಲ.
1: ಪರಮ ನೀ ಏನ್ ಅಂಜಾಕ್ ಹೋಗ್ಬೇಡ, ನಮ್ಮ ಮನೆ ಬಸ್ ಅಂದ್ರೆ ಹರಿಕೂಳ 12 ವರ್ಷ ದಿನ ಆತು. ನಮ್ಮ ಗಂಗನ ಕರ್ಕೊಂಡ್ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ ತಿರುಗಿ ಹೋಗಿ ಬರೋ ಕಾಲಕ್ಕ ಒಂದ್ ಗಂಡು ಮೌನಾರ್ ಬೇಡ್ಕೊಂಬ ಪರಮ.
0: ಆಗಿಲ್ಲ ನಡಿ ನನ್ ಮಗನ, ನೀನ್ ಹೇಗ್ ಪ್ರಕಾರ ಅದನ್ನಾದ್ರೂ ಹೇಳ್ತನಪ್ಪ.
1: ಏನೇ ಗಂಗಾ ಏನ್ ಮಾಡ್ತಿತ್ತ ಕಡೆ ಬರುವಂತಳಾಗು?
2: ಪ್ರಿಯ ಕರೆಸಿದ ಕಾರಣ ಚಂದವಾಗಿ ಹೇಳುವಂತ್ರ
1: ಗಂಗಾ, ನೀನ್ ಹೇಳಿದಂತೆ ಆ ಪರಮನಾರ್ ಕರ್ಕೊಂಡ್ ಬಂದಿದ್ದೀನಿ, ಅವಳಿಗೂ ಅಂತ ನೀರ್ ಕೊಟ್ಟು ಗಂಗಾ ಒಳಗ್ ಕರ್ಕೊಂಡ್ ಹೋಗಂತಳಾಗು.
2: ನೋಡು ಪರಮ, ಒಂದ್ ಚರಿಗೆ ನೀರ್ ತಗೊಂಡು ಯಮ್ಮ ಕೈಕೆಲ್ಲ ಮರ್ತಕೊಂಡು ಒಳಗಾದ್ರೆ ಬರುವಂತಲಗಮ್ಮ. ಹಾ ಪರಮ ನೀನ್ ಒಳಗ್ ನಡಿ.
1: ಹಾ ಗಂಗಾ ಹೇಳ್ತೀನಿ ಕೇಳು.
2: ಪ್ರಿಯ ಚಂದವಾಗಿ ಹೇಳುವಂತಾಗ್ರಿ.
3: ಬುದ್ಧಿ ಕಟ್ಟ ಗಂಗಾ ನೀನಾ ತಡ ಮಾಡುವುದಕ್ಕ ಹೋಗ್ತೀನ ಯಾ ಪರ ಕಾಯ ಕೇಳ ಗಂಗಾ ನೀನ.
1: ಹಾ ಏನೇ ಗಂಗಾ, ನಾನಾದ್ರೆ ಅಪ್ಪರ್ ಹೋಗ್ತೀನಿ ಬೇಗನೆ ಬುತ್ತಿ ಕಟ್ಟಿ ಕೊಡಂತಳಾಗು.
2: ಪ್ರಿಯಾ ಬುತ್ತಿ ಆದ್ರೆ ಕಟ್ಟಿ ಕೊಡ್ಬೇಕಲ್ರಿ
1: ಗಂಗಾ. ಹೌದು
2: ಪ್ರಿಯಾ, ಹೇಳ್ತೀನಿ ಕೇಳ್ರಿ
1: ಗಂಗಾ. ಚಂದವಾಗಿ ಹೇಳು.
2: ಬುತ್ತಿ ಕಡತೆ ನನ್ನ ಮಗ ನಿಮಗ, ಬುತ್ತಿ ಕಡತೆ ನನ್ನ ಮಗ ನಿಮಗ, ಬುತ್ತಿ ಕಡತೆ ನ ಬುತ್ತಿ ಕಡತೆ ನ.

ಬುತ್ತಿ ಕಟತೇನ ನಿಮಗ ನಿಮಗೆ ಬುತ್ತಿ ಕಟತೇನೋ ನಿಮಗ ನಿಮಗ.

0: ಕಟಕೇನ ಬುದ್ಧಿ ಕಟಕೇನ ನಿಮಗ ನಿಮಗೆ ಬುದ್ಧಿ ಕಟಕೇನ ನಿಮಗ ನಿಮಗ
1: ಬುದ್ಧಿ
0: ಆಗ್ಲಿ ಪ್ರಿಯ, ನೀವು ಹೇಳಿದಂತೆ ಪ್ರಿಯ ಬುತ್ತಿ ಆದ್ರೆ ಕಟ್ಟಿಕೊಂಡಿದ್ದೀನಿ ಪ್ರಿಯ, ತಗೊಳಂತರಾಗ್ರಿ.
2: ಒಳ್ಳೇದು ಗಂಗಾ. ಏನೇ ಗಂಗಾ,

0: ಅಡ್ಡ ಗೋಡೆ ಮೇಲೆ ಕುಡುಗೋಲಾರು ಇರೋದು ಗಂಗಾ ಅಂದ್ರೆ ತಂದು ಕೊಡಂತಳಾಗು.
1: ಪ್ರಿಯಾ ಕುಡುಗೋಲಾದ್ರೆ ಕೊಟ್ಟಿದ್ದೆ ನೋಡ್ರಿ.
0: ಆಗ್ಲಿ ಗಂಗಾ, ಗಂಗಾ ನಮ್ಮ ಮನೆ ಬಸಂದ್ರ ಹರಕೂದ್ ಹತ್ತು 12 ವರ್ಷ ದಿನ ಆತು.
1: ಒಳ್ಳೇದ್ರಿ,
0: ಆ ಪ್ರಾಮಣ ಕರ್ಕೊಂಡ್ ಹೋಗಿ ಹಣ್ಣು ಕಾಯ ಮಾಡ್ಕೊಂಡ್ ತಿರುಗಿ ಹೊಳೆ ಬರೋ ಕಾಲಕ್ಕೆ ಒಂದು ಗಂಡು ಮಗನಾರು ಬಿಡ್ಕೊಂಬಾ ಗಂಗಾ.
1: ಆಗ್ಲಿ ಪ್ರಿಯಾ, ನಾದ್ರೂ ಬಸವಂದೇರಿಗೆ ಹೋಗಿ ಪ್ರಿಯಾ ಹರಕ್ಯಾದ್ರು ನಾ ತಿರಿಸಿ ಬರ್ತೇನೆ. ಇನ್ಮೇಲೆ ನೀವು ಅದನ್ನ ನಮಸ್ಕಾರ ಹೋಗಿ ಬರೋಂತರ.
0: ಒಳ್ಳೇದು ಗಂಗಾ.
1: ಏನೇ ಪ್ರಮ ಎಮ್ಮ, ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಿನ್ ಮುಂದಾದ್ರೆ ಏನ್ ಹೇಳ್ತಾರವ?
2: ಅವ್ ನನ್ ಮಗಳ ನನ್ ಮುಂದೆ ಏನ್ ಹೇಳ ನೋಡ.
1: ನೋಡು ಪ್ರಮ, 60 ವರ್ಷ ಮುದುಕಿಯಮ್ಮ 63 ಆಗ್ಬೋದು ಅಮ್ಮ, ಸರಿಯಾಗಿ ಹೇಳಮ್ಮ.
2: ಹಾ ಹೇಳ್ಯಾರ ನನ್ ಮಗಳ.
1: ಅಮ್ಮ ಏನಂತೆ?
2: ನನ್ ಮಗಳ ನಿಮ್ಮದು ಮರಡಿ ಬಸವನ ದೇವ್ರ ಜಾತ್ರೆ ಐತೆ ಅಂತ ಅಲ್ಲಿವ.
1: ಹೌದಮ್ಮ.
2: ಆ ಜಾತ್ರೆಗೆ ಹೋಗಿ ನನ್ ಮಗಳ ಹಣ್ಣು ಕಾಯಿ ಮಾಡ್ಕೊಂಡ ತಿರುಗಿ ಹೊಳಿ ಬರೋ ಕಾಲಕ್ಕ ಒಂದ್ ಗಂಡು ಪುತ್ರ ಆದ್ರೂ ಬೇಡ್ಕೊಂಬ ಅಂತ ಹೇಳ್ಯಾರ ನೋಡಿವ.
1: ಪರಮ ನಿನ್ ಮುಂದಾದ್ರೆ ಹೇಳಿದಾರಲ್ಲ
2: ನನ್ ಮಗಳ ಹೇಳ್ಯಾರೇ?
1: ಅಮ್ಮ ನನ್ ಮುಂದೆ ಪರಮ ಅದೇ ರೀತಿ ಹೇಳಿದಾರು. ಇಬ್ರು ಕೂಡ ಹೋಗಿ ಆ ಬಸವಂದ್ರೆ ಹರಕೆದ್ರೆ ಪರಮ ತಿರುಸಿ ಬರ್ನು.
2: ಆಗ್ಲಿ ನನ್ ಮಗಳ ಹೋಗು ನೋಡಿ.
1: ಅಮ್ಮ ಹೇಳ್ತೀನಿ ಕೇಳ್ರಿ. ಏನೇ ಪರಮ ಎಮ್ಮ ಗುಡಿಗಂಕರ ಬಂದಿವ್.
2: ಬಂದಿಯಲ್ಲ ನನ್
1: ಮಗಳ ಪರಮ ಕಪ್ರ ಹಚ್ಚಿ ಎಮ್ಮ ಕಾಯ ಬಡಿಸಿಕೊಂಡು ಅಮ್ಮ ನಮಸ್ಕಾರ ಮಾಡಿ ಹೋಗಿ ನೋಡುವ.
2: ಆಗ್ಲಿವಾ ನನ್ ಮಗಳ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗು ನೋಡಿ.
1: ಒಳ್ಳೇದ್ರಿ.
3: ಏನ ಗೆಳೆಯ ಬಾಣ, ನಾವು ದೇವ್ರಿಗೆ ಬಂದು ಬಾಳ ಹೊತ್ತಾಯ್ತು.
2: ಹೊತ್ತಾಯ್ತು ಮಿತ್ರ.
3: ಮಿತ್ರ ನಿಮ್ಮ ಮೇಲೆ ಕಪ್ರ ಹಚ್ಚಿ ಕಾಯಿ ಹೊಡ್ಸ್ಕೊಂಡು ನಮಸ್ಕಾರ ಮಾಡಿ ಹೋಗು ನೋಡಿ.
1: ನಮಸ್ಕಾರ ಮಾಡುವ.
3: ಏನ ಗೆಳೆಯ ಬಾಣ, ಈ ಜಾತ್ರೆ ಬಂದ ನನಗೊಂದು ಸರಿ ಕೈತು ಕೈ ಸಿಕ್ತ ನೋಡು. ಆ ಗೆಳೆಯ ಸಂಗನ್ನ ಮುಂದಕ್ಕೆ ಹೋಗೋನು ವಿಚಾರ ಮಾಡೋ ನಡೆಯುವಂತ ನಾವು.
1: ಪರಮ ಘಾತವಾಯ್ತಲ್ಲ
2: ನನ್ ಮಗಳ.
1: ಏನಾತ ಹೇಳ್ತೀನಿ ಕೇಳ್ರಿ.
2: ಚಂದ್ವಾಗಿ ಹೇಳ.
1: ಏನೋ ಘಾತ.

0: ಹೇಳಿಪ್ಪರಮ್ಮ ಹಂತಿಂದ ಸರಿಗೆಲ್ಲಮ್ಮ ಸೇರು ಬಂಗಾರ ಸರಿಗೆದ್ರೆ
1: ಹೆಂಗ ಕಳ್ಕೊಂಡೆ ನನ್ನ ಮಗಳ
0: ಜಾತ್ರೆಯಲ್ಲಿ ಬರಿಜರಿ ಜಾತ್ರೆ ಕುಡಿತು ಯಮ್ಮ ಜಾತ್ರೆಯೊಳಗ 1000 ಮಂದಿ ಹೋಗ್ತಿತ್ತು ಪರಮ್ಮ 1000 ಮಂದಿ ಬರ್ತಿತ್ತು ಅಟ್ರೊಳಗೆ ಅಮ್ಮ ನಮಸ್ಕಾರ ಮಾಡಿ ನಾನು ಮೇಲೆ ಕೇಳ್ಕೊಡ್ದ ಯಮ್ಮ ನನ್ನ ಕೊಳಗಿನ ಸರಿಗೆ ಕಳಿತಿ
1: ನನ್ನ ಮಗಳ ಸರಿ ಕಳೆದ್ರೆ ಚಿಂತೆ ಮಾಡಕ್ ಹೋಗ್ಬೇಡವ ನಿನ್ ಗಂಡಿಗೆ ಏನಾರ ಹೇಳಕ್ ಬರ್ತದ ನಡಿ ನನ್ನ ಮಗಳ ಮನೆಗೆ ಹೋಗೋಣ
0: ಅಮ್ಮ ಇನ್ನ ಮೇಲೆ ಮನೆಗೆ ಆದ್ರೆ ಹೋಗೋಣ
1: ಹೋಗೋ ನಡಿ
0: ಅಮ್ಮ ಜಾತ್ರೆಯಲ್ಲಿ ಹೋಗಿ ಬಳಿಗಾರನ ಹೋಗಿ ಅಮ್ಮ ಬಳಿ ಇಟ್ಕೊಂಡ ಅಮ್ಮ ಸ್ವಲ್ಪ ಪಳಾರ ತಗೊಂಡ್ಬರ್ತೀನಿ ಅಮ್ಮ ಇಲ್ಲೇ ಕುಡ್ರು
1: ನನ್ನ ಮಗಳ ಬೇಗನೆ ಬಾರವ ಗೆಳೆಯಬಾಣ ಹೇಳ್ತಾನೆ ಕೇಳು
2: ಮಿತ್ರ ಚಂದಾಗಿ ಹೇಳುವಂತ ನಾವು
3: ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನೋ ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನ ಊರ್ ಒಳಗ ಒಣಿ ಒಳಗ ಇದ್ದಾಳು ರಥ ದೇವೇನ ಊರ್ ಒಳಗ

0: ಬಸವನ ದೇವರ ಅದಕ್ಕೋಗಿ ಬಸವನ ಕೋಗಿ ಮಾಡುವೆ ನಮ್ಮ ನಮಸ್ಕಾರ
1: ಅದಕ್ಕೋಗಿ ಬಸವನ ಕೋಗಿ ಮಾಡುವೆ ನಮಸ್ಕಾರ.
0: ಏನು ಗೆಳೆಯ ಬಾಣ, ಈ ಜಾತಿಲೆ ಬಂದ ಒಂದು ರೂಪಿಸುದ ಏನು ಕಂಡು ನೋಡು ಮಿತ್ರ.
2: ಹಾ ಗೆಳೆಯ, ಬಾಳ ಚಂದ ಇದ್ರ ಮಿತ್ರ.
0: ಮಿತ್ರ ಬಾಳ ಚಂದಿದ್ಲು.
2: ಆಹಾ
0: ಮಿತ್ರ, ಹೆಣ್ಣ ಇರುವುದು ಇಂದ್ರ ಸಭಾದಲ್ಲಿ ಶಿವ ಮರಿತ ಹುಟ್ಟಿಸ್ಯಾನು ಈ ಭೂಲೋಕದಲ್ಲಿ. ಆಕಿನ ನೋಡಿ ಬಂತ ನನಗ ಬೌಳಿಕಿ ಮಿತ್ರ. ಆಹಾ ಏನ್ ಹೇಳಲು ಅಕ್ಕಿ ಚೆಲುವಿಕಿ.
2: ಗೆಳೆಯ ಆಟ ಚಂದಿದ್ಲು
0: ಮಿತ್ರ, ಬಾಳ ಚಂದಿದ್ಲು.
2: ಈಗ ಸದ್ಯ ನನಗೆ ಏನ್ ಮಾಡಂತಿ ಮಿತ್ರ
0: ನೋಡು ಗೆಳೆಯ ಬಾನ. ಈ ಸದ್ಯ ಬಳಗರ ಅಂಗಡಿಯಲ್ಲಿ ಮಿತ್ರ ಬಳಿ ಇಟ್ಕೊತಿರ್ತಾಳ, ಪಳಾರದ ಅಂಗಡಿಯಲ್ಲಿ ಹೋಗಿ ಮಿತ್ರ ಪಳಾರ ತೋರ್ತಿರ್ತಾಳ. ಆಕಿ ಹೋಗುವ ಅಡ್ಡದಾರಿ ಕಟ್ಟಿ ಆಕಿ ಕೂಣ ಆಕಿ ಗುರ್ತ

0: ಹಾಕಿ ಸರ್ವ ಸಿಂಗಾರ ಕೇಳ್ಕೊಂಡ್ಬಂದಂಗ ಆದ್ರ ನಂದನಿಂದ ದೋಸ್ತಿ ಭಾಗ ಸುರಿತೈತಿ ನೋಡ್ ಮಿತ್ರ.
1: ಆಗ್ಲಿ ಮಿತ್ರ, ಕೂನಗುರ್ತ ಕೇಳ್ಕೊಂಡ್ಬರ್ತ ನಿನ್ ಸರಿ ಅಂತ ನಾವು. ಯಾಕೆ ತಂಗಿ ಅಲ್ಲಿ ಹೊಂಟಿ ಅಮ್ಮ ಸರ ಆಗಿದೆ ಸಿಂಗ.

0: ತಂಗಿ, ಇಷ್ಟೆಲ್ಲ ಡಾಗಿನ ಹಾಕೊಂಡ ತಂಗಿ ನೀ ಬರ್ರ ಬಾಜಾರ್ ಹಿಡ್ಕೊಂಡ್ ಹೊಂಟ ತಂಗಿ, ಎಲ್ಲಿಗೆ ಹೊಂಟ್ರಿವ
1: ಅಣ್ಣ? ಕೂಣ ಕೊಡ್ತಾ ಹೇಳ್ಬೇಕಲ್ಲ
0: ತಂಗಿ.
1: ಎನ್ನ ಹೇಳ್ತೀನಿ ಕೇಳ್ರಿ. ಬೀಡೋ ದಾರಿ ಬೀಡೋ ದಾರಿ ಹುಡೆಗಾಟ ಚೇಲವಾ

0: దారి బీడోదారి పుడగట చెలవాలా
1: బీడోదారి బీడోదారి పుడగట
2: ಎನ್ನ ಏನಕ್ಕೆ ಬಂದು ಲಗಳಾರ ಗಂಗಾ ಲಗಳಾರ ಗಂಗಾ ಆದ್ರು ಅಂತಾರ ನೋಡಪ್ಪ
1: ತಂಗಿಯನ ಮೇಲೆ ದಾರಿ ಬಿಟ್ಟಿದ್ದೇನೆ ದಾಟಿ ಹೋಗುವಂತ ಕ್ಯಾಗವ
2: ಆಗ್ಲಿ ಬಳಪ್ಪಣ್ಣ ಮಂಗಳಾರತಾರನ್ನ ಹೇಳ್ತೀನಿ ಕೇಳ್ರಿ
0: ಆರುತಿ ಬೆಳಗುವೇನ ಜಯ ಜಯ ಆರುತಿ ಬೆಳಗುವೇನ ಜಯ ಜಯ
3: ಇದುವರೆಗೆ ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಸಂಗ್ಯಾಬಾಳ್ಯ ಡಪ್ಪಿನಾಟ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ.

ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿಯ ವಿಶ್ವನಾಥ ವಿಠಲ ದೇವದಾಸ್ ಮತ್ತು ಸಂಗಡಿಗರಿಂದ ಸಂಬಾಳವಾದನ. 1:30 ಕಾರ್ಯಕ್ರಮ ನಿಮ್ಮೊಂದಿಗೆ. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ರಸವಾರ್ತೆ. 6:51 ಕೃಷಿರಂಗದಲ್ಲಿ ಧಾರವಾಡ ತಾಲೂಕಿನ ಹೊಸಟ್ಟಿ ಗ್ರಾಮದ ರೈತರಾದ ಬಸವರಾಜ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕಿನ ಬೀಳಗಿಯ ಸಂತೋಷ್ ವಿಠಲ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 7:45 ಜುಬೇದಾಬಾಯಿ ಸೌಣೂರ್ ಅವರಿಂದ ರಂಗಗೀತೆಗಳು. 8:00 ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ ಧಾರವಾಡದ ಜಯಶ್ರೀ ಪಾಟೀಲ್ ಕುಲಕರ್ಣಿ ಹಾಗೂ ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಕ್ರೀಡಾಪಟು ಹಾಗೂ ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಪೇಯಿಂಗ್ ಗೆಸ್ಟ್. ಮೂಲ ಮರಾಠಿ ರಚನೆ ಅಭಿರಾಮ ಭಡ್ಕಂಕರ್. ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗಲೆ. ನಿರ್ದೇಶನ ಸನ್ಮತಿ ಅಂಗಡಿ. ಪ್ರಸ್ತುತಿ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ, ನೂಲ್ಗೇರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 11:09:03. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. ದಿಲ್ಲಿ ಕೇಂದ್ರ

0: ಕೇಳುಗರೇ, ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ನಾನು ಡಾಕ್ಟರ್ ಶಿವಕುಮಾರ್. ನಾನು ಎಸ್ಟಿಎಂ ವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್.